ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ, ತನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲಿಸುತ್ತಿರುವವನಿಗೆ ಜಗತ್ತು ಎಂದಿಗೂ ಬೇಸರವಾಗಿ ಕಾಣುವುದಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 8 ಅಕ್ಟೋಬರ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಎಲ್ಲರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಸತ್ಯಸಾಯಿ, ಧರ್ಮಸಾಯಿ, ಜ್ಞಾನಸಾಯಿ, ಸಿದ್ಧಿಸಾಯಿ, ವರ್ಧಸಾಯಿ, ಮಹಿಮಸಾಯಿ, ಸರ್ವಂತರ್ಯಾಮಿ ಸಾಯಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ನಮಾಮಿ ಗುರು ಚರಣಂ. ನಮಾಮಿ ಗುರು ಚರಣಂ, ಕಾಮನರಹಿತಂ ಕಾಮಿತ ಫಲದಂ ಪ್ರೇಮ ಸ್ವರೂಪಂ ಗುರುಚರಣಂ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ, ಮಂತ್ರಾಲಯದ ಕ್ಷೇತ್ರಕ್ಕೆ ಬಂದಾಗ ಮಾನವ ಜನ್ಮಕ್ಕೆ ಸಾಫಲ್ಯತೆ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಚ್ಚಿದಾನಂದ ಸದ್ಗುರು ಸಾಯಿನಾಥನೇ ಶಿರಬಾಗಿ ಬೇಡುವೆ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಶ್ರೀಪಾದುಕೆ ಶ್ರೀಪಾದುಕೆ ಪರಮ ಪೂಜ್ಯ ಪಾದುಕೆ ಸದ್ಗುರುವಿನ ಪಾದುಕೆ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಕೀರ್ತಿ ಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ ಕಾರ್ಯಕ್ರಮದ ಮುಂದಿನ ಗೀತೆ ಶರಣು ಗುರುವಿಗೆ, ರಾಘವೇಂದ್ರಗೆ, ಸಾಷ್ಟಿಕ ಕುಲ ಜಾತಗೆ, ಶರಣು ಗೋಪಿಕಾಂಬೆ ತನೆಯಗೆ, ಶರಣು ಶ್ರೀ ಗುರುರಾಜಗೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮರುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶಿವನೇ ಸದ್ಗುರುವಾಗಿ ಬಂದು ಶಿರಡಿಯಲ್ಲಿ ನೆಲೆಸಿದ, ಶಿರಡಿಯಲ್ಲಿ ಸಾಯಿಯಾಗಿ ಅಲ್ಲಿ ಉಳಿಯ ಬಯಸಿದ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಮಂಜುಳಾ ಚುನುಮರಿ.
1: ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಳಾ ಚುನಮರಿ, ಬೆಳಗಾವಿಯಿಂದ. ಇಂದಿನ ಚಿಂತನದ ವಿಷಯ ಪ್ರೇಮವೇ ಪರಮಾತ್ಮ. ಪ್ರೇಮವು ಒಂದು ಶಕ್ತಿ. ಪ್ರೇಮವೆಲ್ಲಿದೆಯೋ ಅಲ್ಲಿ ಪರಮಾತ್ಮನಿರುತ್ತಾನೆ. ಏಕೆಂದರೆ ಪ್ರೇಮವು ಪರಮಾತ್ಮನ ಇರುವಿಕೆಯ ಗುರುತು. ಪ್ರೇಮದಲ್ಲಿ ಮುಳುಗಿರುವ ಹೃದಯವೇ ಆತನ ಮಂದಿರವಲ್ಲವೇ? ಪ್ರೇಮವನ್ನು ಬಿಟ್ಟು ಆತನನ್ನು ಹುಡುಕುವುದು ವ್ಯರ್ಥ ಹುಡುಕಾಟವಲ್ಲವೇ? ಪರಮಾತ್ಮನ ಹುಡುಕಾಟ ಪ್ರೇಮದ ಅಭಾವದಿಂದಲೇ ಹುಟ್ಟುವಂತಹದ್ದು. ಪರಮಾತ್ಮನ ಹುಡುಕಾಟ ಪ್ರೇಮದ ಅಭಾವದಿಂದಲೇ ಹುಟ್ಟುವಂತಹದ್ದು. ಪ್ರೇಮದ ವಿನ ಪರಮಾತ್ಮನನ್ನು ಹೊಂದುವುದು ಅಸಂಭವ. ಪರಮಾತ್ಮನನ್ನು ಹುಡುಕುತ್ತಿರುವವರಿಗೆ ಪರಮಾತ್ಮನಂತೂ ದೊರಕುವುದಿಲ್ಲ. ಅದೇ ಯಾರು ಪ್ರೇಮವನ್ನು ಹುಡುಕುತ್ತಾರೋ ಅವರು ಪ್ರೇಮವನ್ನೂ ಹೊಂದಿ ಪರಮಾತ್ಮನನ್ನೂ ಸಹ ಹೊಂದುತ್ತಾರೆ. ಅದಕ್ಕೆ ಪರಮಾತ್ಮನನ್ನು ಬಿಟ್ಟು ಬಿಡಿ, ಪ್ರೇಮವನ್ನು ಹೊಂದಿ, ಮಂದಿರವನ್ನು ಮರೆಯಿರಿ, ಹೃದಯವನ್ನು ಹುಡುಕಿ. ಏಕೆಂದರೆ ಆತ ಆ ಹೃದಯದಲ್ಲಿಯೇ ನೆಲೆಸಿದ್ದಾನೆ. ಪ್ರೇಮವು ಆನಂದವನ್ನು ತುಂಬುತ್ತದೆ, ಶಾಂತಿಯು ಸಂಗೀತವನ್ನು ಹಾಗೂ ಕರುಣೆಯು ಈ ಪೃಥ್ವಿಯಲ್ಲೆಲ್ಲೂ ಸಿಗದಂತಹ ಆಂತರಿಕ ಸುಗಂಧವನ್ನು ಬೀರುತ್ತವೆ. ಏಕೆ? ಏಕೆಂದರೆ ಆ ಸುಗಂಧದಲ್ಲಿ ಬೆರೆತಾಗ ಪರಮಾತ್ಮನೊಡನೆ ಒಂದಾಗುವಿರಿ. ಆದುದರಿಂದಲೇ ಯಾರೂ ಅಖಂಡವಾದ ಪ್ರೇಮದಿಂದಿರುವರೋ ಅವರು ಎಲ್ಲವನ್ನೂ ಪಡೆಯುತ್ತಾರೆ. ಆದುದರಿಂದಲೇ ಯಾರೂ ಅಖಂಡವಾದ ಪ್ರೇಮದಿಂದಿರುವರೋ ಅವರು ಎಲ್ಲವನ್ನೂ ಪಡೆಯುತ್ತಾರೆ. ಇಲ್ಲಿ ಒಂದು ಘಟನೆಯನ್ನು ನೆನಪಿಸಿಕೊಳ್ಳೋಣ. ಒಬ್ಬ ಸಂತನು ತನ್ನ ಶಿಷ್ಯನೊಂದಿಗೆ ಹೋಗುತ್ತಿರುತ್ತಾನೆ. ಶಿಷ್ಯನನ್ನು ಸೇರದಂತಹ ಒಬ್ಬ ಶತ್ರು ಅವನನ್ನು ನಿಲ್ಲಿಸಿ ಅವಮಾನಗೊಳಿಸಿದ. ಶಿಷ್ಯನು ಶಾಂತತೆಯಿಂದ ಎಲ್ಲ ದುರ್ವಚನಗಳನ್ನು ಕೇಳಿಸಿಕೊಂಡ. ಆಗ ಆತನ ಕಣ್ಣುಗಳಿಂದ ಪ್ರೇಮ, ಹೃದಯದಿಂದ ಪ್ರಾರ್ಥನೆ ಕೇಳಿಬರುತ್ತಿತ್ತು. ಯಾರೋ ಆತನನ್ನು ತುಂಬಾ ಪ್ರಶಂಸಿಸಿ ಹೊಗಳುತ್ತಿರುವಂತೆ ಆ ಶತ್ರುವಿನ ಎಲ್ಲ ವಚನಗಳನ್ನೂ ಕೇಳಿದ. ಆತನ ಧೈರ್ಯ ನಿಜವಾಗಿಯೂ ಅದ್ಭುತವಾಗಿತ್ತು. ಶತ್ರುವಿನ ಕಹಿ ಮಾತುಗಳು ಮುಂದುವರಿಯುತ್ತಾ ಹೋದಂತೆ ಶಿಷ್ಯ ಧೈರ್ಯ ಕಳೆದುಕೊಳ್ಳತೊಡಗಿದ. ಶತ್ರುವಿನ ಮಟ್ಟಕ್ಕೆ ಇಳಿದು ಪ್ರತ್ಯುತ್ತರವಾಗಿ ಕಲ್ಲುಗಳನ್ನು ಬೀಸಿದ. ಮೆಲ್ಲ ಮೆಲ್ಲನೆ ಆತನ ಕಣ್ಣುಗಳು ಕ್ರೋಧದಿಂದ ತುಂಬಿದವು ಮತ್ತು ಆತನ ಹೃದಯದಲ್ಲಿ ದ್ವೇಷ ಮತ್ತು ಪ್ರತಿರೋಧಕ ಮೋಡವು ಹಬ್ಬಿತು. ಆತನ ಕೈಗಳು ಕತ್ತಿಯನ್ನು ಹಿಡಿಯಲು ತಯಾರಾದವು. ಸಂತ, ಗುರು ಇದೆಲ್ಲವನ್ನು ಇದುವರೆಗೆ ಶಾಂತಿಯಿಂದ ನೋಡುತ್ತಿದ್ದ, ಈಗ ಒಮ್ಮೆಲೆ ಎದ್ದು ಶಿಷ್ಯನನ್ನು ಅಲ್ಲಿಯೇ ಬಿಟ್ಟು ಹೊರಟೇ ಬಿಟ್ಟ. ಇದನ್ನು ನೋಡಿದ ಶಿಷ್ಯನಿಗೆ ಬಹಳ ಆಶ್ಚರ್ಯವೂ ಹಾಗೂ ತನ್ನ ಗುರುವಿನ ಮೇಲೆ ಅನುಮಾನವೂ ಬಂತು. ಆಗ ಗುರುವಿನ ಬೆನ್ನತ್ತಿ ಅವರನ್ನು ಕೇಳಿದ, ನಿಮ್ಮದು ಇದಂತಹ ವ್ಯವಹಾರ? ಶತ್ರುವು ನನ್ನನ್ನು ಇಷ್ಟೊಂದು ತೊಂದರೆ ಪಡಿಸುವಾಗ ನನ್ನನ್ನು ಅಲ್ಲಿಯೇ ಬಿಟ್ಟು ಬಂದಿರಿ. ಇದು ಮೃತ್ಯುವಿನ ದವಡೆಯಲ್ಲಿಯೇ ನನ್ನನ್ನು ಬಿಟ್ಟಂತಾಗಲಿಲ್ಲವೇ? ಆಗ ಗುರು ನಮ್ರತೆಯಿಂದ ಹೇಳಿದ, ಪ್ರಿಯ ಶಿಷ್ಯನೇ, ಆ ಮನುಷ್ಯ ನಿಜವಾಗಿಯೂ ಬಹಳ ಕ್ರೂರಿ ಹಾಗೂ ಹಿಂಸಾತ್ಮಕನಾಗಿದ್ದ ಹಾಗೂ ಅವನ ವಚನಗಳಲ್ಲಿ ಕ್ರೋಧವೂ ತುಂಬಿತ್ತು. ಆದರೆ ನೀನು ಶಾಂತಿ ಮತ್ತು ಪ್ರೇಮದಿಂದ ತುಂಬಿರುವುದನ್ನು ನಾನು ನೋಡಿ ಆನಂದಿತನಾಗಿದ್ದೆ. ಆ ಸಮಯದಲ್ಲಿ ನಾನು ಕಂಡದ್ದು ಪರಮಾತ್ಮನ 10 ದೂತರು ನಿನ್ನನ್ನು ರಕ್ಷಿಸುತ್ತಿದ್ದುದು ಹಾಗೂ ಅವರ ಶುಭಾಶೀರ್ವಾದಗಳು ನಿನ್ನ ಮೇಲೆ ಸುರಿಮಳೆಯಾಗುತ್ತಿರುವುದನ್ನು. ಆದರೆ ನಿನ್ನ ಹೃದಯವು ಕರುಣೆಯನ್ನು ಬಿಟ್ಟು ಯಾವಾಗ ಕಠೋರವಾಯಿತು ಹಾಗೂ ನಿನ್ನ ಕಣ್ಣುಗಳಲ್ಲಿ ಪ್ರತಿರೋಧವು ಪ್ರಕಟಗೊಳ್ಳಲಾರಂಭಿಸಿತು, ಆಗ ನಾನು ನೋಡಿದ್ದು ಆ ದೇವದೂತರು ನಿನ್ನನ್ನು ಬಿಟ್ಟು ಹೊರಟು ಹೋಗಿದ್ದನ್ನು. ಆ ಸಮಯದಲ್ಲಿಯೇ ನಾನು ಕೂಡ ಅಲ್ಲಿಂದ ಹೊರಡಬೇಕಾದದ್ದು ಉಚಿತವೆನಿಸಿತು. ಪರಮಾತ್ಮನೇ ನಿನ್ನಿಂದ ಆಗ ದೂರವಾಗಿದ್ದ. ನಿಜವಾಗಿಯೂ ನಿನ್ನ ಹೃದಯದಲ್ಲಿರುವ ಪ್ರೇಮವೇ ನಿನ್ನ ಪರಮಾತ್ಮ. ಧನ್ಯವಾದಗಳು.
0: ಇದುವರೆಗೂ ಚಿಂತನವನ್ನು ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಶ್ರೀಮತಿ ಮಂಜುಳಾ ಚುನುಮರಿ.
2: ಕೇಳಿ ಕನಸು ನನಸದ ವೇಣುಧ್ವನಿ ವೇಣುಧ್ವನಿ
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತೆ ವಾಸುದೇವ.

ಜಯ ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ಅವರು ಎಲ್ಲರನ್ನ ಸಮಾನರಾಗಿ ಕಾಣುತ್ತಾರೆ ಅನ್ನೋದನ್ನು ನಾವು ತಿಳಿದುಕೊಂಡು ಅದಾದಮೇಲೆ ಇಂದ್ರಿಯವನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಅವಶ್ಯಕತೆ ಇದೆ. ಇಂದ್ರಿಯವನ್ನು ಭಕ್ತನಾದವನು ತನ್ನ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಅವನು ಮೀಸಲಿಡುವುದರಿಂದ ಇಂದ್ರಿಯದ ನಿಯಂತ್ರಣವನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ, ತನ್ನಿಂತಾನೇ ಇಂದ್ರಿಯಗಳು ನಿಯಂತ್ರಣದಲ್ಲಿ ಇರುತ್ತವೆ. ಸೊ ಅದಾದಮೇಲೆ 22ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ, ಏಹಿ ಸಂಸ್ಪರ್ಶ ಜ ಭೋಗ ದುಃಖ ಯೋನಯ ಏವತಿ ಆದ್ಯಂತವಂತಹ ಕೌಂತೇಯ ನತಿ ಶೂರಮತೇ ಬುಧಃ. ಭೌತಿಕ ಇಂದ್ರಿಯಗಳ ಸಂಪರ್ಕ ಸುಖವು ದುಃಖಗಳ ಮೂಲವಾಗಿರುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿ ಪುತ್ರನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು, ಆದ್ದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಅಹಿಕ ಇಂದ್ರಿಯಗಳ ಸುಖಗಳು ಅಹಿಕ ಇಂದ್ರಿಯಗಳ ಸಂಪರ್ಕದಿಂದ ಉಂಟಾಗುತ್ತವೆ. ಇವೆಲ್ಲ ಅಲ್ಪಕಾಲದವು, ಏಕೆಂದರೆ ದೇಹವೇ ಅಲ್ಪಕಾಲದ್ದು. ಅಲ್ಪಕಾಲದ್ದಾದ ಯಾವುದರಲ್ಲಿಯೂ ಮುಕ್ತಾತ್ಮನಿಗೆ ಆಸಕ್ತಿ ಇರುವುದಿಲ್ಲ. ಅಲೌಕಿಕವಾದ ಸುಖಗಳನ್ನು ಚೆನ್ನಾಗಿ ಬಲ್ಲ ಮುಕ್ತಾತ್ಮನು ಹುಸಿ ಸಂತೋಷವನ್ನು ಸವಿಯಲು ಒಪ್ಪುವುದಾದರೂ ಹೇಗೆ? ಯೋಗಿಗಳು ಪರಮ ಸತ್ಯದಿಂದ ಅಮಿತವಾದ ದಿವ್ಯಾನಂದವನ್ನು ಪಡೆಯುತ್ತಾರೆ. ಆದ್ದರಿಂದ ಅವರು ಪರಮ ಸತ್ಯನಾದ ದೇವೋತ್ತಮ ಪರಮಪುರುಷನಿಗೆ ಭಕ್ತಿಪೂರ್ವಕ ಸೇವೆಯನ್ನು ಅವರು ಸಲ್ಲಿಸ್ತಾರೆ. ಈ ಇಂದ್ರಿಯಗಳು ನಮಗೆ ತುಂಬ ತೊಂದರೆಯನ್ನು ಕೊಡುತ್ತವೆ. ಸೊ ಇದನ್ನು ನಾವು ನಿಯಂತ್ರಿಸುವುದರ ಅವಶ್ಯಕತೆ ಇದೆ. ಇಂದ್ರಿಯಗಳ ಯಾವ ಇಂದ್ರಿಯ ನಮಗೆ ಪ್ರಬಲವಾಗಿರುತ್ತೋ ಅದೇ ನಮಗೆ ಹೆಚ್ಚು ತೊಂದರೆಯನ್ನು ಕೊಡುತ್ತದೆ ಅನ್ನೋದನ್ನು ನಾವು ಉದಾಹರಣೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ಈಗ ಕೀಟಗಳು ಇರುತ್ತವೆ, ಅವು ದೀಪದಿಂದ ಆಕರ್ಷಿತವಾಗುತ್ತವೆ. ಸೊ ದೀಪದಿಂದ ಆಕರ್ಷಿತಗೊಂಡು ಸೊ ಅವುಗಳಿಗೆ ಕಣ್ಣುಗಳು ಪ್ರಬಲವಾಗಿರುವಂಥ ಇಂದ್ರಿಯ. ಸೊ ದೀಪದಿಂದ ಆಕರ್ಷಿತಗೊಂಡು ದೀಪದ ಮೇಲೆ ಬಿದ್ದು ಅವು ತಮ್ಮ ಜೀವನದ ಅಂತ್ಯವನ್ನು ಕಾಣುತ್ತವೆ. ಸೊ ತಮ್ಮ ಪ್ರಬಲವಾದ ಇಂದ್ರಿಯದ ಮೂಲಕವೇ ಅದರ ಆ ಒಂದು ಆಕರ್ಷಣೆಗಳಿಗಾಗಿ ಅವು ಮೋಸ ಹೋಗುತ್ತವೆ ಜೀವನದಲ್ಲಿ. ಇನ್ನು ಜಿಂಕೆ, ಜಿಂಕೆಗೆ ಕಿವಿ ತುಂಬ ಪ್ರಬಲವಾಗಿರುವಂಥ ಇಂದ್ರಿಯ. ಶಬ್ದ, ಅದು ಸುಮಧುರ ಸಂಗೀತವನ್ನು ಗಾಯನವನ್ನು ಕೇಳಿದಾಗ ಜಿಂಕೆ ಓಡೋಡಿ ಬರುತ್ತಂತೆ. ಹಾಗೆ ಜಿಂಕೆಯನ್ನು ಹಿಡಿಯೋದಕ್ಕೋಸ್ಕರ ಬೇಟೆಗಾರರು ಕೊಳಲನ್ನು ಊದ್ತಾ ಇದ್ರಂತೆ. ಜಿಂಕೆ ಓಡೋಡಿ ಬರುತ್ತೆ ಆಗ ಅದನ್ನು ಅವರು ಹಿಡಿತಾ ಇದ್ರು. ಸೊ ತನ್ನ ಪ್ರಬಲವಾದ ಇಂದ್ರಿಯ ಕಿವಿ, ಸೊ ಅದರ ಮೂಲಕ ಜಿಂಕೆ ಅಲ್ಲಿ ಮೋಸ ಹೋಯಿತು. ಇನ್ನು ದುಂಬಿ, ಅದು ನಾಸಿಕಾಗ್ರ, ಅದಕ್ಕೆ ತುಂಬಾ ಪ್ರಬಲವಾದಂಥ ಇಂದ್ರಿಯ. ಮೂಗು, ಅದು ಸುಮಧುರವಾದ ಪರಿಮಳದಿಂದ ಆಕರ್ಷಿತವಾಗುತ್ತದೆ. ಹಾಗೆ ತಾವರೆಯ ಹೂವಿನ ಮಧ್ಯದಲ್ಲಿ ಆ ದುಂಬಿ ಅದು ಕುಳಿತಾಗ ಏನಾಗುತ್ತೆ, ಸೂರ್ಯಾಸ್ತವಾಗ್ತಾ ಇದ್ದಾಗೆ ತಾವರೆ ಎಲೆ ಮುದುಡಿ ಹೋಗುತ್ತೆ, ದುಂಬಿ ಅದರ ಒಳಗಡೆ ಟ್ರ್ಯಾಪ್ ಆಗಿ ಹೋಗುತ್ತೆ. ಸೊ ಅದರ ಮೂಗು ತುಂಬ ಸ್ಟ್ರಾಂಗ್ ಇತ್ತು, ಅದು ಮೋಸ ಹೋಯಿತು ಅದರಿಂದ. ಇನ್ನು ಆನೆ, ಆನೆಗೆ ಸ್ಪರ್ಶೇಂದ್ರಿಯ ತುಂಬ ಸ್ಟ್ರಾಂಗ್ ಆಗಿರುವಂಥ ಇಂದ್ರಿಯ. ಸೊ ಹೆಣ್ಣಾನೆಯಿಂದ ತುಂಬ ಆಕರ್ಷಿತಗೊಳ್ಳುತ್ತೆ ಗಂಡಾನೆ. ಗಂಡಾನೆಯನ್ನು ಹಿಡಿಬೇಕಂತಿದ್ದರೆ ಮುಂದುಗಡೆ ಹೆಣ್ಣಾನೆಯನ್ನು ನಡೆಸ್ಕೊಂಡು ಹೋದರೆ ಸಾಕು, ಗಂಡಾನೆ ಆ ಕಡೆ ಈ ಕಡೆ ಏನೂ ನೋಡೋದಿಲ್ಲ, ಅಲ್ಲೇ ಒಂದು ಗುಂಡಿಯನ್ನು ತೋಡಿ ಆನೆ ಅಲ್ಲಿಗೆ ಬೀಳೋ ಥರ ಮಾಡಿ ಸೊ ಆನೆಯನ್ನು ಹಿಡಿಯಲಾಗುತ್ತಂತೆ. ಇನ್ನು ಮೀನು, ಮೀನಿಗೆ ನಾಲಗೆ ತುಂಬ ಪ್ರಬಲವಾದಂಥ ಇಂದ್ರಿಯ. ಯಾವಾಗಲೂ ನಾಲಿಗೆಯನ್ನು ಹೊರಚಾಚಿ ಆಹಾರವನ್ನು ಹುಡುಕ್ತಾ ಇರುತ್ತೆ. ಸೊ ಆದ್ದರಿಂದ ಮೀನನ್ನು ಹಿಡಿಬೇಕಂತಿದ್ದರೆ ಮೀನುಗಾರರು ಏನು ಮಾಡ್ತಾರೆ, ತಮ್ಮ ಗಾಳಕ್ಕೆ ಆಹಾರದ ತುಂಡನ್ನು ಸಿಲುಕಿಸ್ತಾರೆ. ಸೊ ಮೀನು ಅದನ್ನು ತಿನ್ನೋದಕ್ಕೆ ಬಂದಾಗ ಅದು ಹೇಗೆ ಬಲಗಿ ಬೀಳುತ್ತೆ. ಹೀಗೆ ಒಂದೊಂದು ಇಂದ್ರಿಯಗಳು ಪ್ರಬಲವಾದದ್ರಿಂದ ಯಾವ ಥರ ಅವು ತಮ್ಮ ಜೀವನದಲ್ಲಿ ಮೋಸ ಹೋದು ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಬೋದು. ಇನ್ನು ಮಾನವರಿಗೆ ಎಲ್ಲ ಇಂದ್ರಿಯಗಳು ತುಂಬ ಸ್ಟ್ರಾಂಗ್ ಆಗಿವೆ. ಕಣ್ಣುಗಳು ಸುಂದರವಾದದ್ದನ್ನು ನೋಡಬೇಕಂತ ಬಯಸ್ತಾ ಇರುತ್ತೆ. ಕಿವಿಗಳು ಅದಕ್ಕೆ ಅಂದರೆ ತನಗೆ ಇಚ್ಛೆ ಇರುವಂಥ ವಿಷಯಗಳನ್ನು ಕೇಳಬೇಕಂತ ಅದು ಬಯಸುತ್ತದೆ. ಇನ್ನು ನಾಲಿಗೆ ಯಾರ ಬಗ್ಗೆ

ಯಾರಾದರೂ ಮಾತಾಡಬೇಕು ಅನ್ನುವಂಥ ಒಂದು ಇಚ್ಛೆ ಅಥವಾ ರುಚಿ ರುಚಿಯಾದ ತಿಂಡಿಯನ್ನು ತಿನ್ನಬೇಕು ಅಂಥೇಳಿ. ಹೀಗೆ ಎಲ್ಲ ರೀತಿಯಲ್ಲಿ ಕೂಡ ಮಾನವನ ಇಂದ್ರಿಯ ತುಂಬಾ ಪ್ರಬಲವಾಗಿರುವಂಥದ್ದು. ಸೊ ಆದ್ದರಿಂದ ನಾವು ಮೋಸ ಹೋಗದೆ ನಮ್ಮ ಇಂದ್ರಿಯಗಳಿಂದ ಇಂದ್ರಿಯವನ್ನು ನಾವು ನಿಯಂತ್ರಿಸಬೇಕು. ಈ ಇಂದ್ರಿಯದ ನಿಯಂತ್ರಣ ಅದು ನಮ್ಮ ಸ್ವಂತ ಪ್ರಯತ್ನದಿಂದ ಸಾಧ್ಯ ಇಲ್ಲ ಅಂತಾದಾಗ ಅದನ್ನು ನಾವು ಸೇವೆಯಲ್ಲಿ ನಿರತಗೊಳಿಸಿದರೆ ಅದರ ನಿಯಂತ್ರಣ ಸಾಧ್ಯವಾಗುತ್ತೆ. ಸೊ ಭಗವಂತನ ಸೇವೆಯಲ್ಲಿ ನಿರತಗೊಳಿಸುವಂಥದ್ದು ಒಂದು ಉತ್ತಮವಾದಂಥ ವಿಧಾನ ಅಂತ ಹೇಳಬಹುದು. ಶಕ್ನೋತಿ ಹೈವ ಯಾ ಸೋಢುಂ ಪ್ರಾಕ್ ಶರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖೀ ನರಃ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಐಹಿಕ ಇಂದ್ರಿಯಗಳ ವೇಗಗಳನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತಾನೆ ಮತ್ತು ಸುಖಿಯಾಗಿ ಇರುತ್ತಾನೆ. ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ತಡೆ ಇಲ್ಲದ ಮುನ್ನಡೆಯನ್ನು ಬಯಸುವವನು ಐಹಿಕ ಇಂದ್ರಿಯಗಳ ಆವೇಗವನ್ನು ಹತೋಟಿಯಲ್ಲಿಡಲು ಪ್ರಯತ್ನಿಸಬೇಕು. ಮಾತು, ಕೋಪ, ಮನಸ್ಸು, ಉದರ, ಜನನೇಂದ್ರಿಯ, ನಾಲಿಗೆ ಇವುಗಳ ಒತ್ತಡವಿರುತ್ತದೆ. ನಾನಾ ಇಂದ್ರಿಯಗಳ ಮತ್ತು ಮನಸ್ಸಿನ ಒತ್ತಡಗಳನ್ನು ಹತೋಟಿಯಲ್ಲಿ ಇಡಬಲ್ಲವನಿಗೆ ಗೋಸ್ವಾಮಿ ಅಥವಾ ಸ್ವಾಮಿ ಎಂದು ಹೆಸರು. ಇಂತಹ ಗೋಸ್ವಾಮಿಗಳು ಕಟ್ಟುನಿಟ್ಟಾಗಿ ನಿಯಂತ್ರಿಸಿದ ಜೀವನವನ್ನು ನಡೆಸುತ್ತಾರೆ ಮತ್ತು ಇಂದ್ರಿಯಗಳ ಒತ್ತಡಕ್ಕೆ ಒಳಗಾಗುವುದಿಲ್ಲ. ಐಹಿಕ ಬಯಕೆಗಳು ಪೂರ್ಣಗೊಳ್ಳದಿದ್ದರೆ ಅವು ಕ್ರೋಧವನ್ನು ಉಂಟು ಮಾಡುತ್ತದೆ. ಕ್ರೋಧಾತ್ ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತೆ. ಸೊ ಕ್ರೋಧದಿಂದ ಸಮೋಹ ಉಂಟಾಗುತ್ತೆ, ಸಮೋಹದಿಂದ ಸ್ಮೃತಿಯ ಒಂದು ವಿಭ್ರಮಣೆ ಆಗುವಂಥದ್ದು, ಅದಾದಮೇಲೆ ಸ್ಮೃತಿ ಭ್ರಮಣೆ ಆಗುವಂಥದ್ದು, ಅದರಿಂದ ಬುದ್ಧಿಯನ್ನು ನಾವು ಕಳೆದುಕೊಳ್ಳುತ್ತೀವಿ. ಅದರಿಂದ ಕ್ರೋಧವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಂತಿದ್ರೆ ನಾವು ಈ ಇಂದ್ರಿಯಗಳನ್ನು ಕೂಡ ಹತೋಟಿಯಲ್ಲಿ ಇಡುವಂಥ ಅವಶ್ಯಕತೆ ಇದೆ. ಸೊ ಇದರಿಂದ ಮನಸ್ಸು, ಕಣ್ಣು ಮತ್ತು ಹೃದಯಗಳು ಕ್ಷೋಭೆಗೊಳಗಾಗುತ್ತವೆ. ಆದ್ದರಿಂದ ಈ ಐಹಿಕ ದೇಹವನ್ನು ಬಿಡುವ ಮೊದಲೇ ಇವನ್ನು ನಿಯಂತ್ರಿಸುವುದನ್ನು ಮನುಷ್ಯನು ಅಭ್ಯಾಸ ಮಾಡಬೇಕು. ಇದನ್ನು ಮಾಡಬಲ್ಲವನು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವನು ಎಂದು ತಿಳಿಯಬಹುದು. ಹೀಗೆ ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ಆತನು ಸುಖವಾಗಿರುತ್ತಾನೆ.

ತಮ್ಮ ಭೂತೋದಿ ಗಚ್ಚತಿ. ಯಾರು ಆಂತರ್ಯದಲ್ಲಿಯೇ ಸುಖ ಪಡುತ್ತಾನೋ, ಯಾರು ಆಂತರ್ಯದಲ್ಲಿಯೇ ಕ್ರಿಯಾಶೀಲನಾಗಿದ್ದು ಸಂತೋಷಿಸುತ್ತಾನೋ ಮತ್ತು ಯಾರ ಗುರಿಯು ಅಂತರ್ಮುಖಿಯಾಗಿದೆಯೋ ಅಂಥವನು ವಾಸ್ತವವಾಗಿ ಪರಿಪೂರ್ಣ ಯೋಗಿ. ಆತನು ಪರಮನಲ್ಲಿ ಮುಕ್ತನು ಮತ್ತು ಕಟ್ಟಕಡೆಗೆ ಪರಮ ಪ್ರಭುವನ್ನು ಹೊಂದುತ್ತಾನೆ. ಬಹಿರಂಗದ ಕ್ರಿಯೆಗಳು ಕ್ಷುಲ್ಲಕ ಸುಖವನ್ನು ಪಡೆಯುವುದಕ್ಕಾಗಿಯೇ ಇವೆ. ಮನುಷ್ಯನು ಅಂತರಂಗದಲ್ಲಿ ಸುಖವನ್ನು ಸವಿಯಲು ಅಸಮರ್ಥನಾದರೆ ಕ್ಷುಲ್ಲಕ ಸುಖ ನೀಡುವ ಈ ಕ್ರಿಯೆಗಳನ್ನು ಹೇಗೆ ತಾನೇ ಬಿಡಬಲ್ಲನು? ಮುಕ್ತನಾದ ಮನುಷ್ಯನು ವಾಸ್ತವವಾದ ಅನುಭವದಿಂದ ಸುಖವನ್ನು ಸವಿಯುತ್ತಾನೆ. ಆದ್ದರಿಂದ ಆತನು ಯಾವ ಸ್ಥಳದಲ್ಲೇ ಆಗಲಿ ಮೌನವಾಗಿ ಕುಳಿತು ತನ್ನೊಳಗೆ ಬದುಕಿನ ಚಟುವಟಿಕೆಗಳನ್ನು ಸವಿಯಬಲ್ಲ. ಇಂತಹ ಮುಕ್ತನಾದ ಮನುಷ್ಯನು ಬಾಹ್ಯ ಅಹಿಕ ಸುಖವನ್ನು ಬಯಸುವುದಿಲ್ಲ. ಈ ಸ್ಥಿತಿಗೆ ಬ್ರಹ್ಮಭೂತ ಎಂದು ಹೆಸರು. ಇದನ್ನು ಸಾಧಿಸಿದರೆ ಭಗವದ್ಧಾಮಕ್ಕೆ ಮರಳುವುದು ಖಂಡಿತ.

0: ಯಾರು ಸಂದೇಹಗಳಿಂದ ಉದ್ಭವವಾಗುವ ದ್ವಂದ್ವಗಳನ್ನು ಮೀರಿರುವರೋ, ಅಂತರಂಗದಲ್ಲಿ ಮನಸ್ಸನ್ನು ತೊಡಗಿಸುತ್ತಾರೋ, ಎಲ್ಲ ಜೀವಿಗಳ ಹಿತಕ್ಕಾಗಿ ಸದಾ ಶ್ರಮಿಸುವರು ಮತ್ತು ಎಲ್ಲ ಪಾಪಗಳಿಂದ ಮುಕ್ತರಾಗಿರುವರು, ಅವರು ಪರಮನಲ್ಲಿ ಮುಕ್ತಿಯನ್ನು ಪಡೆಯುತ್ತಾರೆ. ಸಂಪೂರ್ಣವಾಗಿ ಭಗವಂತನ ಪ್ರಜ್ಞೆಯಲ್ಲಿರುವ ಮನುಷ್ಯನು ಮಾತ್ರ ಎಲ್ಲ ಜೀವಿಗಳ ಕಲ್ಯಾಣ ಕಾರ್ಯದಲ್ಲಿ ನಿರತನಾಗಿದ್ದಾನೆ ಎಂದು ಹೇಳಬಹುದು. ಆ ಮನೋಧರ್ಮದಲ್ಲಿ ಕೆಲಸ ಮಾಡುವ ಮನುಷ್ಯನು ಎಲ್ಲರಿಗಾಗಿ ಕೆಲಸ ಮಾಡುತ್ತಾನೆ. ಸೊ ಭಗವಂತನ ಜೊತೆ ನಮ್ಮ ಸಂಬಂಧ ಏನು? ಭಗವಂತ ಎಲ್ಲರ ಪರಮ ಮಿತ್ರ ಎನ್ನುವುದನ್ನು ಮರೆತಿರುವುದೇ ಮಾನವ ಕುಲದ ದುಃಖಗಳಿಗೆ ಕಾರಣ. ಆದ್ದರಿಂದ ಇಡೀ ಮಾನವ ಸಮಾಜದಲ್ಲಿ ಈ ಪ್ರಜ್ಞೆಯನ್ನು ಪುನಶ್ಚೇತನಗೊಳಿಸಲು ಶ್ರಮಿಸುವುದೇ ಅತ್ಯುನ್ನತ ಕಲ್ಯಾಣ ಕಾರ್ಯ. ಬ್ರಹ್ಮ ನಿರ್ವಾಣವಾಗದೆ ಇಂತಹ ಶ್ರೇಷ್ಠ ಕಲ್ಯಾಣ ಕಾರ್ಯಗಳಲ್ಲಿ ತೊಡಗುವುದು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಕೃಷ್ಣನ ಪರಮಾಧಿಕಾರದ ವಿಷಯದಲ್ಲಿ ಯಾವುದೇ ಸಂದೇಹವಿರುವುದಿಲ್ಲ. ಆತನು ಎಲ್ಲಾ ಪಾಪಗಳಿಂದಲೂ ಬಿಡುಗಡೆ ಹೊಂದಿದವನು. ಕಾಮಕ್ರೋಧ ವಿಮುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಾಂ ವರ್ತತೆ ವಿದಿತಾತ್ಮನಾಂ. ಕಾಮಕ್ರೋಧಗಳಿಂದ ಬಿಡುಗಡೆ ಹೊಂದಿದವರು, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದವರು, ಸ್ವಯಂ ಶಿಸ್ತಿರುವವರು ಮತ್ತು ನಿರಂತರವಾಗಿ ಪರಿಪೂರ್ಣತೆಗಾಗಿ ಶ್ರಮಿಸುತ್ತಿರುವವರು ಆದವರಿಗೆ ಶೀಘ್ರವಾಗಿ ಬ್ರಹ್ಮ ನಿರ್ವಾಣವು ದೊರೆಯುವುದು ಖಂಡಿತ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: मग ती म्हणजे सकाळमध्ये वेळ निरोपाची झाली पण जाण्यापूर्वी आजच्या पुण्यतिथी. राजवीर जावंदा भारतीय पंजाबी गायक व अभिनेते यांची आज पुण्यतिथी. अवतार सिंग जोहल भारतीय वंशाचे ब्रिटिश वंशवाद विरोधी प्रचारक आणि व्याख्याते यांची पुण्यतिथी आजच. वर्षा भोसले भारतीय पत्रकार व पार्श्वगायिका यांची पुण्यतिथी आजच्याच दिवशी. इंदिराबाई हळबे भारतीय समाजकारणी कोकणच्या मदर तेरेसा यांची पुण्यतिथी आजच. गोदावरी परुळेकर भारतीय कम्युनिस्ट नेत्या सामाजिक कार्यकर्त्या व लेखिका यांची पुण्यतिथी आजच आहे. जयप्रकाश नारायण भारतीय स्वातंत्र्य सैनिक समाजवादी विचारवंत व राजकीय नेते लोकनायक म्हणून ओळखले जाणारे प्रभावी जन आंदोलनकारी भारतरत्न रॅमन मॅगेसेसे पुरस्कार प्राप्त यांची पुण्यतिथी आजच आहे. प्रेमचंद भारतीय हिंदी साहित्यिक यांची पुण्यतिथी आजच्याच दिवशी. महादेव मोरेश्वर कुंटे भारतीय कवी व संस्कृतचे प्राध्यापक यांची पुण्यतिथी आजच आहे. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही एकत्र वेणुधोनी 90.4 FM KLE कनसु. नमस्कार
1: ಎಲ್ಲರಿಗೂ, ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00. ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: KLE's Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ

0: ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ನೇತ್ರ ತಜ್ಞ ವೈದ್ಯರು, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅಥಣಿಯಿಂದ ಡಾಕ್ಟರ್ ರಮೇಶ್ ಹುಲಕುಂದ್ ಅವರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್, ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನ. ಇದು ಯಾವಾಗ ಆಚರಿಸ್ತಾರೆ ಅಲ್ಲಿಂದ ಪ್ರಾರಂಭ ಮಾಡೋಣ.
1: ನಿಮಗೆಲ್ಲ ಗೊತ್ತಿರೋ ಹಾಗೆ 2000 ಇಸ್ವಿಯಿಂದ ನಾವು ವಿಶ್ವ ದೃಷ್ಟಿ ದಿನ ಅಥವಾ ವರ್ಲ್ಡ್ ಸೈಟ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ವರ್ಷ ನಾವು 26ನೇ ವರ್ಲ್ಡ್ ಸೈಟ್ ಡೇನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಈ ಪ್ರೋಗ್ರಾಮ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಫಾರ್ ಏಜೆನ್ಸಿ ಫಾರ್ ಪ್ರಿವೆನ್ಷನ್ ಆಫ್ ಬ್ಲೈಂಡ್ನೆಸ್ ಅಂಡ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ಸಹಯೋಗದೊಂದಿಗೆ ವಿಶ್ವದ ಎಲ್ಲಾ ದೇಶಗಳಲ್ಲಿ ಇದನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. 2000 ಇಸ್ವಿಯಿಂದ ನಾವು ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ.
0: ಡಾಕ್ಟರ್ ಸರ್, ಯಾವುದೇ ಒಂದು ದಿನ ಮಾಡಿದ್ರೆ ಆ ದಿನದ ಥೀಮ್ ಘೋಷವಾಕ್ಯ ಇದ್ದೇ ಇರುತ್ತೆ. 2026 2026ರ ಘೋಷವಾಕ್ಯ ಆಫ್ ವರ್ಲ್ಡ್ ಸೈಟ್ ಡೇ ಅಥವಾ ವಿಶ್ವ ದೃಷ್ಟಿ ದಿನ ಏನು, ಅದ್ರ ಬಗ್ಗೆ ತಿಳಿಸಿ.
1: ಖಂಡಿತ. ಈ ವರ್ಷದ ವರ್ಲ್ಡ್ ಸೈಟ್ ಡೇ ಥೀಮ್ ಏನಪ್ಪಾ ಇದೆ ಅಂದ್ರೆ ಲವ್ ಯುವರ್ ಐಸ್ ಅಂತ ಇದೆ. ಸೊ ಆ ಲವ್ ಯುವರ್ ಐಸ್ ಅಂದ್ರೆ ನೀವು ನಿಮ್ಮ ಕಣ್ಣುಗಳನ್ನ ಪ್ರೀತಿಸಬೇಕು ಅನ್ನೋದು ಒಂದು ಅರ್ಥ ಬರುತ್ತೆ. ಸೊ ಇದರ ಅಡಿಯಲ್ಲಿ ನಾವು ಏನು 4 P's ಅನ್ನ ಅಂದ್ರೆ 4 P ಅಂದ್ರೆ 4 ಥೀಮ್ಗಳ ಅಡಿಯಲ್ಲಿ ನಾವು ಇದನ್ನ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಫಸ್ಟ್ ಒನ್ ಈಸ್ ಪ್ರಿವೆನ್ಷನ್, ದಟ್ ಈಸ್ ಪ್ರಿವೆಂಟಿಂಗ್ ಐ ಡಿಸೀಸಸ್ ಬಿಫೋರ್ ದೇ ಹ್ಯಾಪನ್. ಸೊ ರೋಗಗಳು ಬರೋಕ್ಕಿಂತ ಮುಂಚೆನೆ ನಾವು ಯಾವ ತರ ತಡೆಗಟ್ಕೋಬೇಕು ಅನ್ನೋದನ್ನ ಜನರಲ್ಲಿ ಅರಿವು ಮೂಡಿಸ್ಕೋದಕ್ಕೋಸ್ಕರ ಅದನ್ನ ಒಂದು ಮಾಡ್ತಾ ಇದ್ದೀವಿ. ಆಮೇಲೆ ಸೆಕೆಂಡ್ ಒನ್ ಇಸ್ ಪ್ರೊಟೆಕ್ಟಿಂಗ್ ಯುವರ್ ಐಸ್ ಫ್ರಮ್ ಹಾರ್ಮ್ಫುಲ್ ರೇಡಿಯೇಷನ್ ಸಚ್ ಆಸ್ ಸ್ಕ್ರೀನಿಂಗ್ ಇರ್ಬೋದು ಅಥವಾ ಯುವಿ ರೇಡಿಯೇಷನ್ಸ್ ಇರ್ಬೋದು ಅಥವಾ ಆಕ್ಯುಪೇಷನಲ್ ಇಂಜುರಿಯಿಂದ ಅಥವಾ ಆಕ್ಸಿಡೆಂಟಲ್ ಇಂಜುರಿಯಿಂದ ನಾವು ನಮ್ಮ ಕಣ್ಣುಗಳನ್ನು ಯಾವ ಥರ ಪ್ರಿವೆಂಟ್ ಮಾಡ್ಕೋಬೋದು ಅನ್ನೋದು, ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇದೆ. ಮೂರನೇ ಥೀಮ್ ಏನಪ್ಪ ಅಂದರೆ ಪ್ರಿಸರ್ವಿಂಗ್ ದ ಸೈಟ್ ಬೈ ಅರ್ಲಿ ಚೆಕಪ್. ಈಗ ಕೆಲವೊಂದಿಷ್ಟು ಸಿಸ್ಟಮಿಕ್ ಡಿಸೀಸಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಇರ್ಬೋದು, ಹೈಪರ್ಟೆನ್ಷನ್ ಇರ್ಬೋದು. ಇವುಗಳಲ್ಲಿ ಏನಂದ್ರೆ ಲಾಂಗ್ ಟರ್ಮಲ್ಲಿ ನಾವು ಹೈಪರ್ಟೆನ್ಷನ್ ಅಥವಾ ಡಯಾಬಿಟೀಸ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಕಣ್ಣುಗಳಿಗೆ ಅವು ನೇರವಾಗಿ ಪರಿಣಾಮವನ್ನು ಬೀರುವಂತ ಸಾಧ್ಯತೆ ಇರುತ್ತೆ. ಇದರಿಂದ ನಮ್ಮ ದೃಷ್ಟಿನೂ ಹೋಗ್ಬೋದು. ಸೊ ಆ ರೋಗಗಳು ನಾವು ಜನರಲಿ ಡಯಾಬಿಟಿಕ್ ರೆಟ್ನೋಪತಿ ಅಂತ ಕರಿತೀವಿ, ಇಲ್ಲಾಂದ್ರೆ ಹೈಪರ್ಟೆನ್ಸಿವ್ ರೆಟ್ನೋಪತಿ ಅಂತ ಕರಿತೀವಿ. ಸೊ ಈ ರೋಗಗಳನ್ನ ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದಕ್ಕೆ, ಚೆಕಪ್ ಮಾಡಿಸ್ಕೊಳ್ಳೋ ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ ಅನ್ನು ಹೆಚ್ಚು ಮಾಡೋದಕ್ಕಂತ ಮಾಡ್ತಾ ಇದ್ದೀವಿ. ಸೊ ಫೋರ್ತ್ ಥೀಮ್ ಈಸ್ ಪ್ರಯೋರಿಟೈಸ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ವೇಂದ್ರಿಯಾನಂ ನಯನಂ ಪ್ರಧಾನಂ ಅಂತ ಕರೀತಾರೆ. ಎಲ್ಲ ಪಂಚೇಂದ್ರಿಯಗಳಲ್ಲಿ ಬಹಳ ಇಂಪಾರ್ಟೆಂಟ್ ಅಂದರೆ ಕಣ್ಣು, ಯಾಕಂದರೆ ಬ್ರೈನದ್ದು 80% ವರ್ಕ್ ವಿಲ್ ಬಿ ಡನ್ ಬೈ ಆರ್ ಇಟ್ ವಿಲ್ ಬಿ ಗೈಡೆಡ್ ಬೈ ದ ಐಸ್, ಬೋತ್ ಐಸ್. ಕಣ್ಣುಗಳಿಂದ ಆಗ್ತಕ್ಕಂಥ ಏನು ಇನ್ಪುಟ್ಸ್ ಬರುತ್ತೆ ಅದರಿಂದನೇ ಬ್ರೈನ್ ವರ್ಕ್ ಆಗಿರೋದ್ರಿಂದ ಸೊ ಐ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೊಂದು ಸಲ ಜನರಿಗೆ ಅವೇರ್ನೆಸ್ ಕೊರತೆ ಇರೋದ್ರಿಂದ ಅಥವಾ ನೆಗ್ಲಿಜೆನ್ಸಿಯಿಂದ ಏನಾಗುತ್ತೆ ಅಂದರೆ ಲಾಸ್ಟ್ ಸ್ಟೇಜಲ್ಲಿ ಅಥವಾ ತಮ್ಮ ದೃಷ್ಟಿನ ಪೂರ್ತಿ ಕಳೆದುಕೊಂಡ ಮೇಲೆ ಅವರು ಬಂದು ಚೆಕ್ ಮಾಡ್ಕೊಳ್ತಾರೆ, ಆವಾಗ ಏನು ಬಹಳ ಹೆಲ್ಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಜನರಲ್ಲಿ ಅವೇರ್ನೆಸ್ ಮೂಡಿಸಿ ಬೇಗ ಅವರು ಕಣ್ಣುಗಳಿಗೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಸಮಸ್ಯೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಪ್ರಯೋರಿಟೈಸ್ ಮಾಡಿ ಅವರು ಬೇಗನೆ ಬಂದು ಕಣ್ಣುಗಳನ್ನ ತೋರಿಸ್ಕೊಳ್ಳಿ ಅಂತ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೀವಿ.
0: ಡಾಕ್ಟರ್ ಸರ್, ಥೀಮ್ ಅಥವಾ ಘೋಷವಾಕ್ಯದ ಮುಖಾಂತರ ನೋಡಿದರೆ ಲವ್ ಯುವರ್ ಐಸ್, ನಿಮ್ಮ ಕಣ್ಣನ್ನು ಪ್ರೀತಿಸಿ, ಅಲ್ಲೇ ಎಲ್ಲ ಕ್ಲಿಯಾರಿಟಿ ಸಿಗುತ್ತೆ. ಈಗ ವೈದ್ಯರಾದ ನೀವು ಕಣ್ಣನ್ನು ಹೇಗೆ ಪ್ರೀತಿಸಬಹುದು? ಮೊದಲನೇದಾಗಿ ಕಣ್ಣು ಎಂದರೇನು ನಮ್ಮ ಕೇಳುಗರಿಗೆ ವಿವರವಾಗಿ ತಿಳಿಸಿ.
1: ತುಂಬಾ ಒಳ್ಳೆ ಪ್ರಶ್ನೆ, ಯಾಕಂದ್ರೆ ಎಲ್ಲಿವರೆಗೂ ನಮ್ಮನ್ನು ನಾವು ಪ್ರೀತಿ ಮಾಡೋದಿಲ್ವೋ ಅಲ್ಲಿವರೆಗೂ ನಾವು ಬೇರೆಯವ್ರನ್ನ ಪ್ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ತರ, ಸೊ ಕಣ್ಣುಗಳು ನಾವು ಆಲ್ರೆಡಿ ಹೇಳಿದೀವಿ, ವೆರಿ ಇಂಪಾರ್ಟೆಂಟ್ ಆರ್ಗನ್, ಅದು ಇಲ್ಲ ಅಂದ್ರೆ ಜಗತ್ತು ಏನೂ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಸೊ ಮೊದಲಿಗೆ ನಾವು ಕಣ್ಣಿನ ಸಿಂಪಲ್ ಅನಾಟಮಿ ಅಂದ್ರೆ ಯಾವ ತರ ರಚನೆ ಆಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಕಣ್ಣು ನೀವು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೌಂಡ್ ಆರ್ಗನ್ ಎರಡು ಇರುತ್ತೆ, ಎರಡು, ಒಂದು ಬಲಗಡೆ ಕಣ್ಣು, ಒಂದು ಎಡಗಡೆ ಕಣ್ಣು. ಸೊ ನೀವು ಮುಂಚೆ ನೀವೆಲ್ಲ ನೋಡ್ಕೊಂಡಿರ್ಬೋದು ಕಣ್ಣುಗಳೆಲ್ಲ ಒಂದು ವೈಟ್ ಕಲರ್ ಪಾರದರ್ಶಕ ಪರದೆ ಕಾಣಿಸುತ್ತಲ್ಲ, ದಟ್ ಪಾರ್ಟ್ ಈಸ್ ಕಾಲ್ಡ್ ಆಸ್ ಕಾರ್ನಿಯಾ. ಅದಕ್ಕೆ ಕನ್ನಡದಲ್ಲಿ ಕಾರ್ನಿಯಾ ಅಂತ ಕರೀತಾರೆ. ಆಮೇಲೆ ಅದ್ರ ಹಿಂದ್ಗಡೆ ಏನಿರುತ್ತೆ ಅಂದ್ರೆ ಲೆನ್ಸ್ ಇರುತ್ತೆ, ಮಸೂರ ಅಂತ ಕರೀತಾರೆ ಕನ್ನಡದಲ್ಲಿ. ಆಮೇಲೆ ಅದ್ರ ಹಿಂದ್ಗಡೆ ರೆಟಿನಾ ಅಂತ ಬರುತ್ತೆ, ಕಣ್ಣಿನ ಪರದೆ ಇರ್ಬೋದು. ಅದ್ರ ಹಿಂದ್ಗಡೆ ಆಪ್ಟಿಕ್ ನರ್ವ್ ಇರುತ್ತೆ, ಅಲ್ಲಿಂದ ಆಪ್ಟಿಕ್ ನರ್ವ್ ಹೋಗ್ಬಿಟ್ಟು ಬ್ರೈನ್ಗೆ ಕನೆಕ್ಷನ್ ಬರುತ್ತೆ. ಸೊ ನೀವೊಂದು ಯಾವುದೇ ಒಂದು ಆಬ್ಜೆಕ್ಟ್ ಅಥವಾ ವಸ್ತುವನ್ನು ನೀವು ನೋಡಬೇಕು ಅಂದ್ರೆ ಮೊದಲು ಬೆಳಕು ಅದ್ರ ಮೇಲೆ ಬೀಳ್ಬೇಕು, ಅಲ್ಲಿ ಬಂದಂತ ಬೆಳಕು ರಿಫ್ಲೆಕ್ಟ್ ಆಗಿ ಅಥವಾ ಪ್ರತಿಫಲನ ಆಗಿ ಕಾರ್ನಿಯ ಮೇಲೆ ಹೋಗ್ಬೇಕು, ಕಾರ್ನಿಯ ಕ್ಲಿಯರ್ ಇರ್ಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು. ಆಮೇಲೆ ಲೆನ್ಸ್ಗೆ ಹೋಗುತ್ತೆ, ಲೆನ್ಸ್ ಕೂಡ ಕ್ಲಿಯರ್ ಇರಬೇಕು, ಲೆನ್ಸ್ ಇಂದ ರೆಟಿನಾಗ ಹೋಗುತ್ತೆ, ರೆಟಿನಾದಿಂದ ಆಪ್ಟಿಕ್ ನರ್ವ್, ಅಲ್ಲಿಂದ ಬ್ರೈನ್ ಹೋಗುತ್ತೆ. ಸೊ ಈ ಸರ್ಕಿಟ್ ಪೂರ್ತಿ ನೀವು ಯಾವಾಗೂ ಇಂಟ್ಯಾಕ್ಟ್ ಆಗಿದ್ರೆ, ಚೆನ್ನಾಗಿ ಕೆಲಸ ಮಾಡ್ತಿದ್ರೆ ಮಾತ್ರ ನಮ್ಮ ಒಂದು ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ಕ್ಲಿಯರಾಗಿ ನೋಡಬಹುದು. ಸೊ ಈ ಸರ್ಕಿಟ್ ಅಲ್ಲಿ ಎಲ್ಲೇ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಕ್ಲಿಯರಾಗಿ ನೋಡೋದಕ್ಕೆ ಆಗೋದಿಲ್ಲ.
0: ಡಾಕ್ಟರ್ ಸರ್, ತಾವು ತಮ್ಮ ಉತ್ತರದಲ್ಲಿ 4 P's ಅಂತ ಹೇಳಿದ್ರೆ ಅದರಲ್ಲಿ ಮೊದಲನೇ P ಪ್ರಿವೆಂಟ್, ಕಣ್ಣಿನ ಒಂದು ರೋಗಗಳು ಹೇಗೆ ತಡೆಗಟ್ಟಬಹುದು ಅದ್ರ ಬಗ್ಗೆ ನಾವು ಪ್ರಾರಂಭ ಮಾಡೋಣ, ಅಲ್ಲಿಂದ ತಿಳ್ಕೊಳ್ಳೋಣ.
1: ಸೊ ನಾವು ಈ ಕ್ವಶನನ್ನು ನಾವು ಅರ್ಥ ಮಾಡ್ಕೋಬೇಕು ಅಥವಾ ಅದಕ್ಕೆ ಆನ್ಸರ್ ಮಾಡಬೇಕಂದ್ರೆ, ನಾವು ಜನ್ರಲಿ ಕಾಣ್ತಕ್ಕಂಥ ಅಂದರೆ ನಾವು ಸಾಮಾನ್ಯ ಜನ್ರಲ್ಲಿ ಕಾಣ್ತಕ್ಕಂಥ ಯಾವ್ಯಾವ ಏಜ್ ಗ್ರೂಪಲ್ಲಿ ಯಾವ್ಯಾವ ರೋಗಗಳು ಬರ್ಬೋದು, ಅವುಗಳನ್ನು ಯಾವ ಥರ ಪ್ರಿವೆಂಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಮೋಸ್ಟ್ ಕಾಮನ್ ಅಂದರೆ ಯೂಶ್ವಲಿ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಏನಪ್ಪ ಅಂದರೆ ಕಣ್ಣಿನ ರೋಗ ಯಾವುದಪ್ಪ ಅಂದರೆ ರಿಫ್ರಾಕ್ಟಿವ್ ಎರರ್. ಇಟ್ ಈಸ್ ವೆರಿ ವೆರಿ ಮಚ್ ಪ್ರಿವೆಂಟೇಬಲ್. ಅಂದರೆ ನಾವು ಕಣ್ಣಿನ ದೂರದೃಷ್ಟಿ ದೋಷ ಅಂತ ಕರಿತೀವಿ, ಸ್ಕೂಲ್ ಗೋಯಿಂಗ್ ಮಯೋಪಿಯಾ ಅಂತ ಕೂಡ ಕರಿತೀವಿ. ಸೊ ಇದನ್ನು ನಾವು ಸಿಂಪಲ್ ಚೆಕ್ ಮಾಡಿಸಿ ಗ್ಲಾಸಸ್ ಹಾಕೊಳ್ಳೋದ್ರಿಂದ, ಚಶ್ಮಾ ಉಪಯೋಗ ಮಾಡೋದ್ರಿಂದ, ಮತ್ತು ರೆಗ್ಯುಲರ್ ಆಗಿ ಚಶ್ಮಾ ನಂಬರ್ ಚೇಂಜ್ ಆದರೆ ಅದನ್ನು ಬದಲಾಯಿಸಿ ಕರೆಕ್ಟ್ ಆಗಿರೋ ನಂಬರ್ ಅನ್ನು ಚಶ್ಮಾದನ್ನು ಹಾಕೊಳ್ಳೋದ್ರಿಂದ, ಸೊ ಸ್ಕೂಲ್ ಗೋಯಿಂಗ್ ಮಯೋಪಿಯಾ ಅಥವಾ ರಿಫ್ರಾಕ್ಟಿವ್ ಎರರನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅರೌಂಡ್ 50-55 ಏಜ್ ಎಲ್ಲ ಆದಮೇಲೆ ನೀವೆಲ್ಲ ಕಾಮನ್ ಆಗಿ ಕೇಳಿರುವಂಥ ಮೋತಿ ಬಿಂದು ಅಂತ ಕರಿತೀವಿ. ಮೋತಿ ಬಿಂದು ಅಂದರೆ ಕ್ಯಾಟ್ರಾಕ್ಟ್. ಸೊ ಅದೇನಪ್ಪ ಅಂದರೆ ಆದ ರೋಗ ಏನಾದರೂ ನಿಮ್ಗೆ ಬಂದಿದ್ದರೆ ಕಣ್ಣುಗಳು ಯೂಶ್ವಲಿ ಕ್ಲೌಡಿ ಆಗಿ ಕಾಣಿಸುತ್ತೆ, ಅಂದರೆ ಮುಸುಕು ಮುಸುಕಾಗಿ ಕಾಣಿಸುತ್ತೆ. ಆಮೇಲೆ ಲೈಟು ನೀವು ಡ್ರೈ ಮಾಡಬೇಕಂದ್ರೆ ಸ್ಪ್ರೆಡ್ ಆದವ್ರ ಥರ ಕಾಣಿಸುತ್ತೆ. ಸೊ ಇವೆಲ್ಲ ಮೋತಿ ಬಿಂದು ಲಕ್ಷಣ ಇರಬಹುದು. ಸೊ ಇದನ್ನು ನಾವು ಸಿಂಪಲ್ ಸ್ಮಾಲ್ ಇನ್ಸ್ಟಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಅಥವಾ ಫೇಕೋ ಕ್ಯಾಟ್ರಾಕ್ಟ್ ಸರ್ಜರಿಯಿಂದ ಲೆನ್ಸನ್ನು ಬದಲಾಯಿಸಿ ಹೊಸ ಲೆನ್ಸ್ ಹಾಕೋದ್ರಿಂದ ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು. ನೆಕ್ಸ್ಟ್ ಬಂದುಬಿಟ್ಟು ಆಗಲೇ ಹೇಳಿದಂಗೆ ಡಯಾಬಿಟಿಕ್ ರೆಟಿನೋಪತಿ ವೆರಿ ಮಚ್ ಕಾಮನ್. ಈಗ ಬಹಳಷ್ಟು ಜನರಿಗೆ ಡಯಾಬಿಟೀಸ್ ಬಹಳ ಕಾಮನ್ ಆಗಿಬಿಟ್ಟಿದೆ. ಸೊ ಅವರು ಕರೆಕ್ಟಾಗಿ ನಾವು ಡಯಾಬಿಟೀಸನ್ನು ಬ್ಲಡ್ ಶುಗರ್ನ ರೆಗ್ಯುಲರ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಓವರ್ ದ ಪೀರಿಯಡ್ ಮೋರ್ ದೆನ್ 5-10 years ಎಲ್ಲ ಆದಮೇಲೆ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಅಂತ ಕಣ್ಣಿನ ಪರದೆ ಅಂತ ಏನು ಕರಿತೀವಿ, ರೆಟಿನಾದಲ್ಲೆಲ್ಲ ಬ್ಲೀಡಿಂಗ್ ಎಲ್ಲ ಆಗಿ ಸೊ ದೃಷ್ಟಿ ಪೂರ್ತಿ ಕಡಿಮೆ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ನಾವು ಆ್ಯಸ್ ಸೂನ್ ಆ್ಯಸ್ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಡಯಾಬಿಟಿಸ್ ಇದೆ ಅಂತ ಗೊತ್ತಾದಮೇಲೆ, ಸೊ ಆದ ತಕ್ಷಣವೇ ನೀವು ಹೋಗಿ ಕಣ್ಣಿನ ವೈದ್ಯರನ್ನು ಭೇಟಿ ಆದರೆ ನಿಮ್ಗೆ ರೋಗ ಬಂದಿದೆಯಾ ಅಥವಾ ಕಣ್ಣಿಂದ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ನೋಡ್ಬೋದು. ಅದು ಬರ್ತಾ ಇದೆಯಾ ಇಲ್ಲ ಅಂತ ಫಾಲೋ ಅಪ್ ಕೂಡ ನೀವು ಪ್ರತಿ 6 ತಿಂಗಳಿಗೊಂದ್ಸಲ ತೋರಿಸೋದ್ರಿಂದ ನೀವು ಅದನ್ನು ಪ್ರಿವೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಡಿಸೀಸ್ ಏನಪ್ಪ ಅಂದರೆ ಗ್ಲಾಕೋಮಾ. ಅದನ್ನು ನಾವು ಕಾಚುಬಿಂದು ಅಂತ ಕೂಡ ಕರಿತೀವಿ. ಇದು ಬಹಳ ವೆರಿ ಪೆಕ್ಯುಲರ್ ಡಿಸೀಸ್. ಬೇರೆ ಕಣ್ಣಿನ ಎಲ್ಲ

ಸಮಸ್ಯೆಗಳು ಹೇಗಂದರೆ ನಮ್ಗೆ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಅರ್ಲಿ ಸ್ಟೇಜಲ್ಲೇ ಗೊತ್ತಾಗುತ್ತೆ. ಬಟ್ ಗ್ಲಾಕೋಮ ಹಾಗಲ್ಲ. ಅದು ಯಾವ ಥರ ಡಿಸೀಸ್ ಅಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೇನ್ ಇರೋದಿಲ್ಲ. ಸೊ ನೀವು ಬೈ ದ ಟೈಮ್ ಯು ಕಮ್ ಟು ಅಸ್ ಅಂದರೆ ಡಾಕ್ಟರ್ಸ್ಗೆ ನೀವು ಬರೋದ್ರೊಳಗೆ ಆಲ್ರೆಡಿ ನಿಮ್ದು 90% ದೃಷ್ಟಿ ಹೋಗ್ಬಿಟ್ಟಿರುತ್ತೆ. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಇಟ್ ಕಾಸಸ್. ಸೊ ಇದು ಭಾಳ ಇಂಪಾರ್ಟೆಂಟು. ಇದು ಏನಕ್ಕಾಗುತ್ತೆ ಅಂದರೆ ನಮ್ಗೆ ಯಾವ ಥರ 40 ಏಜ್ ಆದಮೇಲೆ ನೆಕ್ಸ್ಟ್ ಹೈಪರ್ ಟೆನ್ಷನ್ ಅಂತ ಏನು ಕರಿತೀವಿ, ರಕ್ತದೊತ್ತಡ ಯಾವ ಥರ ಹೆಚ್ಚಾಗುತ್ತೋ ಆ ಥರ ಕಣ್ಣಿಂದ ಒಂದು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಇರುತ್ತೆ, ಆಕ್ವಿಯಸ್ ಹ್ಯೂಮರ್ ಎಲ್ಲ ಡ್ರೈನೇಜ್ ಆಗಿ ಕಣ್ಣಿಗೆ ನ್ಯೂಟ್ರಿಷನ್ ಕೊಡುವಂಥ ಒಂದು ಸಬ್ಸ್ಟೆನ್ಸ್ ಅದು. ಸೊ ಅದರ ಪ್ರೆಷರ್ ಜಾಸ್ತಿ ಮೋರ್ ದ್ಯಾನ್ 20 mm ಆಫ್ ಮರ್ಕ್ಯೂರಿ ಎಲ್ಲ ಆದರೆ, ಸೊ ಅದರಿಂದ ಗ್ರ್ಯಾಜುವಲ್ ಆಗಿ ಪ್ರೆಷರ್ ಇಂದಾಗಿ ಕಣ್ಣಿನ ನರಗಳು ಒಣಗುವಂಥ ಸಾಧ್ಯತೆ ಮತ್ತು ಆಪ್ಟಿಕ್ ಅಟ್ರೋಪಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕಣ್ಣಿನ ಪ್ರೆಷರ್ನ ನಾವು ಪ್ರತಿ ಸಲ ತಜ್ಞ ವೈದ್ಯರ ಹತ್ರ ಹೋದಾಗ ಚೆಕ್ ಮಾಡೋದ್ರಿಂದ ಗ್ಲಾಕೋಮನ್ನ ಅರ್ಲಿ ಡಿಟೆಕ್ಟ್ ಮಾಡ್ಬೋದು. ಅದನ್ನು ಸಿಂಪಲ್ ಡ್ರಾಪ್ಸ್ ಹಾಕೋದ್ರಿಂದ ಅಥವಾ ಅಡ್ವಾನ್ಸ್ ಕೇಸಸ್ ಅಲ್ಲಿ ಸರ್ಜರಿ ಮಾಡೋದ್ರಿಂದ ನೀವು ಗ್ಲಾಕೋಮನ್ನ ಪ್ರಿವೆನ್ಷನ್ ಮಾಡ್ಬೋದು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ನೇತ್ರ ತಜ್ಞ ವೈದ್ಯರು, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅಥಣಿಯ ಡಾಕ್ಟರ್ ರಮೇಶ್ ಹುಲಕುಂದ್ ಅವರು. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಮಕ್ಕಳ ಬಗ್ಗೆ ಮಾತನಾಡೋಣ. ಮಕ್ಕಳಲ್ಲಿ ಇದು ಬಹಳ ಜಾಸ್ತಿ ಕಂಡು ಬರುವಂತಹ ರೋಗದ ಬಗ್ಗೆ ತಾವು ತಿಳಿಸಿದ್ರಿ, ಚಿಲ್ಡ್ರನ್ ಮಯೋಪಿಯಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಬಹಳ ಇಂಪಾರ್ಟೆಂಟು, ಆಮೇಲೆ ಪ್ರಿವೇಲಿಂಗ್ ಟಾಪಿಕ್ ಇದೆ. ಏನಪ್ಪ ಅಂದರೆ, ಇತ್ತೀಚೆಗೆ ಎಸ್ಪೆಷಲಿ ಡ್ಯೂರಿಂಗ್ ಕೋವಿಡ್, ಆಮೇಲೆ ಕೋವಿಡ್ ನಂತರದ ದಿನಗಳಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ, ಬಹಳಷ್ಟು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸ್ ದೇ ಆರ್ ಎಕ್ಸ್ಪೋಸಿಂಗ್ ದೆಮ್ಸೆಲ್ಸ್ ಟು ಸ್ಕ್ರೀನ್ಸ್, ಮೊಬೈಲ್ ಫೋನಲ್ಲಿ ಜಾಸ್ತಿ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮಯೋಪಿಯಾ ಎಪಿಡೆಮಿಕ್. ಅಂದರೆ ಬಹಳಷ್ಟು ಜನರು ಮಕ್ಕಳಲ್ಲಿ ದೂರದೃಷ್ಟಿ ದೋಷ ಕಾಣಿಸ್ತಾ ಇದೆ. ಸೊ ಅವರಿಗೆ ಕಾಮನ್ ಸಿಂಪ್ಟಮ್ಸ್ ಏನಪ್ಪ ಅಂದರೆ, ಬೋರ್ಡ್ ಮೇಲೆ ಇರೋದು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಮಕ್ಕಳು ಯಾವ ಥರ ದೇಹ ರಚನೆ ಆಗಿರುತ್ತೆ ಅಂದರೆ, ನಾವು 12-13 ವರ್ಷದವರೆಗೂ ನಮ್ಮ ಹುಟ್ಟಿದಾಗಿಂದ ಕಣ್ಣು ಬೆಳವಣಿಗೆ ಆಗ್ತಾನೇ ಇರುತ್ತೆ. ಸೊ ನಾವು ಮಕ್ಕಳಿಗೆ ಸರಿಯಾದ ಆಹಾರವನ್ನು ಕೊಡಲಿಲ್ಲ ಅಂದರೆ, ಅಥವಾ ಮಕ್ಕಳು ಹೊರಗಡೆ ಆಟವನ್ನು ಬಿಸಿಲಿನಲ್ಲಿ ಡೈಲಿ ಅಟ್ಲೀಸ್ಟ್ 45 minutes to 1 hour ಆಟ ಆಡಲಿಲ್ಲ ಅಂದರೆ, ಅವರು ದೂರದ ವಸ್ತುಗಳನ್ನು ನೋಡಿ ಯಾವುದು ಟಾಸ್ಕ್ ಮಾಡಿಲ್ಲ ಅಂದರೆ ಏನಾಗುತ್ತಂದರೆ, ಕಂಟಿನ್ಯೂಸ್ ಆಗಿ ಸಮೀಪದ ಸ್ಕ್ರೀನ್ ಉಪಯೋಗ ಮಾಡೋದ್ರಿಂದ, ಅಥವಾ ಕಂಟಿನ್ಯೂಸ್ ಆಗಿ ಬರೀ ಸಮೀಪದ್ದೇ ದೃಷ್ಟಿ ಉಪಯೋಗ ಮಾಡಿ ಕೆಲಸ ಮಾಡೋದ್ರಿಂದ ಏನಾಗುತ್ತಂದರೆ, ಮಕ್ಕಳಿಗೆ ಮಯೋಪಿಯಾ ಬರೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ. ಎಸ್ಪೆಷಲಿ ಇಫ್ ದ ಸ್ಕ್ರೀನ್ ಟೈಮ್ ಇಸ್ ಮೋರ್ ದ್ಯಾನ್ 2 hours ಇನ್ 24 ಇನ್ ಅ ಡೇ, ಸೊ ದ ರಿಸ್ಕ್ ವಿಲ್ ಇನ್ಕ್ರೀಸ್ ಬೈ 3-4.
1: ಡಾಕ್ಟರ್ ಸರ್, ಅಂತ ಸಂದರ್ಭದಲ್ಲಿ ಈ ಒಂದು ವಿಷಯದ ಕುರಿತು ನಾನು ಪ್ರಶ್ನೆಗಳನ್ನು ತೆಗೆಯುವಾಗ, 2020 ಈ ಒಂದು 2020 ಅಂತ ಕೇಳಿದ್ರೆ ಎಲ್ಲರಿಗೂ ಕ್ರಿಕೆಟ್ ನೆನಪಾಗುತ್ತೆ, ಆದರೆ ಕಣ್ಣಿನ ವಿಷಯದಲ್ಲಿ ಏನಿದು, ವೈದ್ಯರಾದ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ?
2: ಭಾಳ ಇಂಪಾರ್ಟೆಂಟ್ ಟಾಪಿಕನ್ನು ಎತ್ತಾಗಿದ್ರೆ ನೀವು, ಏನಪ್ಪ ಅಂದರೆ, ರೂಲ್ ಆಫ್ 20 ಅಂತ ಕರಿತೀವಿ. ಸೊ 20 ಅಂದರೆ ಏನಂದರೆ, ವೆನೆವರ್ ಯು ಆರ್ ವರ್ಕಿಂಗ್, ನೀವು ಯಾವಾಗಾದರೂ ಸ್ಕ್ರೀನಲ್ಲಿ ಕೆಲಸ ಮಾಡ್ತಾ ಇದ್ರೆ, ಅಥವಾ ಸಮೀಪದ ಯಾವುದಾದ್ರೂ ವರ್ಕ್ ಮಾಡ್ತಾ ಇದ್ರೆ, ಪ್ರತಿ 20 minutes ಒಂದ್ಸಲ ಯು ಶುಡ್ ಟೇಕ್ ಅ ಬ್ರೇಕ್. ಸೊ 1-20 ಅದಾಯಿತು. ಆಮೇಲೆ ದ ಬ್ರೇಕ್ ಶುಡ್ ನಾಟ್ ಬಿ ಟೂ ಲಾಂಗ್, ಅಂದರೆ 1-20 seconds ವರೆಗೂ ನೀವು ಬ್ರೇಕ್ ಮಾಡಿರಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಸ್ಕ್ರೀನಲ್ಲಿ ಕಂಟಿನ್ಯೂಸ್ ಆಗಿ ಏನೋ ಡಾಟಾ ಎಂಟ್ರಿ ಮಾಡ್ತಿರ್ತಾರೆ, ಯು ಆರ್ ಡೂಯಿಂಗ್ ಸಮಥಿಂಗ್, ಸೊ ಆ ಟೈಮಲ್ಲಿ 20 minutes ಆದಮೇಲೆ ಯು ಟೇಕ್ ಅ ಪಾಸ್, ಯು ಗೆಟ್ ಅಪ್ ಫ್ರಮ್ ಯುವರ್ ಪ್ಲೇಸ್, ಕೂತಲಿಂದ ಎದ್ದು 20 seconds ವರೆಗೂ ನೀವು ಅಡ್ಡಾಡಿ, ಅಲ್ಲೇ ನಿಮ್ದು ಏನು ವರ್ಕ್ ಪ್ಲೇಸ್ ಇದೆಯಲ್ಲ ಅಲ್ಲೇ ಒಂದು 4 hours ಅಡ್ಡಾಡಿ. ಸೊ 20 seconds ವರೆಗೂ ಬ್ರೇಕ್ ತೊಗೊಳ್ಳಿ. ಆಮೇಲೆ ನಾವು ಕಂಟಿನ್ಯೂಸ್ ಆಗಿ ಸಮೀಪದ ಕೆಲಸ ಮಾಡೋದ್ರಿಂದ ಏನಾಗುತ್ತಂದರೆ, ಕಣ್ಣುಗಳ ಏನು ಸ್ನಾಯುಗಳೇನಿರ್ತವೆ, ಸಿಲಿಯರಿ ಮಸಲ್ಸ್ ಏನಿರ್ತವೆ, ಅವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದ್ರಿಂದ ಸ್ಪ್ಯಾಸಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಅವಾಗ ಏನು ಮಾಡಬೇಕಂದ್ರೆ, 20-foot ಡಿಸ್ಟೆನ್ಸ್ ಅಥವಾ 6-7 foot ಡಿಸ್ಟೆನ್ಸ್ ಯಾವುದಾದ್ರೂ ಡಿಸ್ಟೆಂಟ್ ಆಬ್ಜೆಕ್ಟನ್ನು ನೀವು ನೋಡಿ. ಸೊ ನೀವು ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಉಪಯೋಗ ಮಾಡ್ತಾ ಇರ್ತೀರ, ಸೊ ಅವಾಗ ನೀವು ಬರೀ 10 ಮಸಲ್ಸ್ ಉಪಯೋಗ ಮಾಡ್ತಿರ್ತೀರ. ಸೊ ನೀವು ದೂರ ನೋಡೋದ್ರಿಂದ ನೀವು 10 ಮಸಲ್ಸ್ಗಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಕೊಟ್ಟಂಗಾಗುತ್ತೆ, ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ದೂರದ ವಸ್ತುಗಳು ನೋಡೋದ್ರಿಂದ ನಿಮ್ಮ ಐ ಸ್ಟ್ರೈನ್ ಎಲ್ಲ ಕಡಿಮೆ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಈಸ್ ರೂಲ್ ಆಫ್ 20 20 20 20. ಎವ್ರಿ 20 minutes ಟೇಕ್ ಒನ್ ಬ್ರೇಕ್, ಆ್ಯಂಡ್ ದ ಬ್ರೇಕ್ ಶುಡ್ ಬಿ ಆಫ್ 20 seconds, ಆ್ಯಂಡ್ ಸ್ಟ್ರೋಲ್ ಡ್ಯೂರಿಂಗ್ ದ್ಯಾಟ್ ಟೈಮ್, ಆ್ಯಂಡ್ ದೆನ್ ಕಾನ್ಸಂಟ್ರೇಟ್ ಆರ್ ಲುಕ್ ಎಟ್ ದ ಆಬ್ಜೆಕ್ಟ್ ವಿಚ್ ಇಸ್ ಅರೌಂಡ್ 20 feet ಅವೇ ಫ್ರಮ್ ಯು.
1: ಡಾಕ್ಟರ್ ಸರ್, ಇಂಥ ಸಂದರ್ಭ ಬಂದಿದೆ, ಸ್ಕ್ರೀನ್ ಟೈಮ್ ಬಹಳ ಜಾಸ್ತಿ ಆಗ್ತಾ ಇದೆ, ಅಂಥ ಸಂದರ್ಭದಲ್ಲಿ ಈ ಒಂದು 20 20 20 ರೂಲ್ ಏನಿದೆ ಬಹಳ ಮುಖ್ಯವಾಗಿ ಲಾಭದಾಯಕ ಆಗ್ಬೋದು. ಈಗ ಕಣ್ಣಿನ ಇವತ್ತಿನ ಈ ಒಂದು ದಿನ ವರ್ಲ್ಡ್ ಸೈಟ್ ಡೇ ಘೋಷವಾಕ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಲವ್ ಯುವರ್ ಐಸ್, ನಿಮ್ಮ ಕಣ್ಣನ್ನು ಪ್ರೀತಿಸಿ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸಿ.
2: ಖಂಡಿತವಾಗ್ಲೂ. ಮುಖ್ಯವಾಗಿ ಯಾಕೆ ನಾವು ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ಭಾರತ ಮತ್ತು ಕರ್ನಾಟಕದ ಸಿನಾರಿಯೋ ನಾವು ನೋಡಬೇಕಂದ್ರೆ, ವಿಶ್ವದ ಸಿನಾರಿಯೋ ನೋಡಬೇಕಂದ್ರೆ, ಹೆಚ್ಚು ಕಡಿಮೆ 2.2 billion ಪೀಪಲ್ ಹ್ಯಾವ್ ಒನ್ ಆರ್ ದ ಅದರ್ ವಿಜನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ವರ್ಲ್ಡ್ ಪಾಪ್ಯುಲೇಷನ್ ಇಸ್ ಅರೌಂಡ್ 7.5 billion ಇದೆ. ಅದರಲ್ಲಿ 2.2 billion ಅವ್ರಿಗೆ ಒಂದು ರೀತಿಯಾದಂಥ ಕಣ್ಣಿನ ಸಮಸ್ಯೆ ಇದ್ದೇ ಇದೆ. ಅದರಲ್ಲಿ 1 billion ಪೀಪಲ್ ಆರ್ ಹ್ಯಾವಿಂಗ್ ಪ್ರಿವೆಂಟೆಬಲ್ ಆರ್ ಅನ್ಟ್ರೀಟೆಡ್ ಬ್ಲೈಂಡ್ನೆಸ್ ಇದೆ. ಆಮೇಲೆ ಎಸ್ಪೆಷಲಿ ಮೇನ್ ಯಾವುದು ಕಣ್ಣಿಗೆ ರಿಲೇಟೆಡ್ ಸಮಸ್ಯೆಗಳು ಏನಪ್ಪ ಅಂದರೆ, ಒಂದು ಅನ್ಕರೆಕ್ಟೆಡ್ ರಿಫ್ರಾಕ್ಟಿವ್ ಎರರ್. ನಿಮಗೆ ಕಣ್ಣಿನ ಏನಪ್ಪ ಅಂದರೆ ಚಶ್ಮಾ ನಂಬರ್ ಇರುತ್ತೆ, ಅದನ್ನು ನೀವು ಪ್ರಿವೆನ್ಷನ್ ಅದನ್ನು ಉಪಯೋಗ ಮಾಡ್ತಿರಲ್ಲ, ಚಶ್ಮಾ ಉಪಯೋಗ ಮಾಡ್ತಿರಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟ್ರಾಕ್ಟ್ ಮೋತಿ ಬಿಂದು, ಮತ್ತು 3rd ಬಂದುಬಿಟ್ಟು ಗ್ಲಾಕೋಮಾ, ಆಗಲೇ ಹೇಳಿದ್ವಿ ನೀವು ಕಾಚು ಬಿಂದು ಅಂತ. ಆಮೇಲೆ 4th ಡಯಾಬಿಟಿಕ್ ರೆಟೋಪತಿ. ಇವು ಮೇನ್ 4 reasons ಫಾರ್ ಪ್ರಿವೆಂಟೆಬಲ್ ಬ್ಲೈಂಡ್ನೆಸ್. ಸೊ ಇವುಗಳನ್ನ ನಾವು ಟ್ರೀಟ್ ಮಾಡಿದ್ರೆ ನೀವು ಬ್ಲೈಂಡ್ನೆಸ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಸೊ ಇನ್ನು ಭಾರತ ಮತ್ತು ಕರ್ನಾಟಕದ ಸಿನಾರಿಯೋ ಏನಿದೆ ಇದರಲ್ಲಿ ನೋಡಬೇಕು ಅಂದರೆ, ಒಂದು ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ 120 lakh ಪೀಪಲ್ ಆರ್ ಬ್ಲೈಂಡ್, ಅಂದರೆ ಅವ್ರಿಗೆ ಕಣ್ಣುಗಳು ಇಲ್ಲ. ಸೊ ಬಹಳ ಹೈ ನಂಬರ್ ಇದೆ. ಆಮೇಲೆ ಅದರಲ್ಲಿ ಹೆಚ್ಚು ಕಡಿಮೆ 50 million ಅರೌಂಡ್ 5 crore ಪೀಪಲ್ ದೇ ಆರ್ ಹ್ಯಾವಿಂಗ್ ಸಮ್ ಒನ್ ಆರ್ ದ ಅದರ್ ಫಾರ್ಮ್ ಆಫ್ ವಿಜುವಲ್ ಇಂಪೇರ್ಮೆಂಟ್. ಸೊ ಅದರಲ್ಲಿ ಮೇನ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಒಂದು 62% ಪೀಪಲ್ ಆರ್ ಹ್ಯಾವಿಂಗ್ ಕ್ಯಾಟ್ರಾಕ್ಟ್, ಮೋತಿ ಬಿಂದು ಇದೆ. ಆಮೇಲೆ ಅರೌಂಡ್ 19-20% ಪೀಪಲ್ ಆರ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಎರರ್ಸ್. ಸೊ ಈ ಕ್ಯಾಟ್ರಾಕ್ಟ್ ಮತ್ತು ಈ ರಿಫ್ರಾಕ್ಟಿವ್ ಎರರ್ ಏನಂತ ಕರಿತೀವಿ, ಇವುಗಳನ್ನು ನಾವು ಟ್ರೀಟ್ ಮಾಡಬಹುದು. ಆಮೇಲೆ 80% ಆಫ್ ದ ಬ್ಲೈಂಡ್ನೆಸ್, ಅಂದರೆ ನೀವೇನು 62% ಇನ್ 19% ಇವೆಲ್ಲ ನೋಡಿದ್ರೆ 80% ಆಫ್ ದ ಬ್ಲೈಂಡ್ನೆಸ್ ಇಸ್ ಅವಾಯ್ಡೆಬಲ್. ಆಮೇಲೆ ಸರ್ಕಾರ ಏನಪ್ಪ ಅಂದರೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜೊತೆಯಾಗಿ ಜಂಟಿಯಾಗಿ ಹೊಸ ಹೊಸ ಪ್ರೋಗ್ರಾಮ್ಗಳನ್ನು ಆಗಲೇ ಶುರು ಮಾಡಿದೆ. ಸೊ ಮುಖ್ಯವಾಗಿ ಪ್ರತಿ ತಾಲೂಕು ಹಾಸ್ಪಿಟಲ್ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಿರಣ ದೃಷ್ಟಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ಕರ್ನಾಟಕದ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಆಶಾ ಕಿರಣ ದೃಷ್ಟಿ ಕೇಂದ್ರ ಇದೆ. ಇದರಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನೇತ್ರಾಧಿಕಾರಿಗಳು ಹಾಗೂ ನೇತ್ರ ತಜ್ಞರ ತಂಡ ಏನು ಮಾಡುತ್ತೆ ಅಂದರೆ, ಬರ್ತಕ್ಕಂಥ ಹೊರರೋಗಿಗಳು ಏನಿದೆ ಅವರಿಗೆ ಕಣ್ಣಿನ ಆರೋಗ್ಯವನ್ನು ಉಚಿತವಾಗಿ ತಪಾಸಣೆ ಮಾಡ್ತೀವಿ. ಅವರಿಗೆ ದೃಷ್ಟಿದೋಷ ಇದ್ದರೆ ಉಚಿತವಾಗಿ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಚಶ್ಮಾ ಕೊಡುವಂಥ ಪ್ರೋಗ್ರಾಮ್ ಕೂಡ ಮಾಡ್ತಾ ಇದ್ದೀವಿ. ಹಾಗೆ ಅಕಸ್ಮಾತ್ ಅವ್ರಿಗೆ ಏನಾದರೂ ಕ್ಯಾಟ್ರಾಕ್ಟ್ ಇದ್ದರೆ, ಅಂದರೆ ಕಣ್ಣಿನ ಪೊರೆ ಏನಾದರೂ ಬಂದಿದ್ದರೆ, ಅವರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅಥವಾ ಕೆಲವೊಂದಿಷ್ಟು ಪೇಷಂಟ್ಸ್ ಅಡ್ವಾನ್ಸ್ ಡಿಸೀಸ್ ಎಲ್ಲ ಇದ್ದರೆ ಅವ್ರಿಗೆ ರೆಫರಲ್ ಸರ್ವಿಸಸ್ಗಳನ್ನು ಕೂಡ ನಾವು ಕೊಡ್ತಾ ಇದ್ದೇವೆ.
3: ಡಾಕ್ಟರ್ ಸರ್, ಈಗ ನೇತ್ರ ತಜ್ಞರು ನೀವು, ಅಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಆಪ್ಟೋಮೆಟ್ರಿಸ್ ಹಾಗೂ ಆಪ್ಥಾಲ್ಮೊಲಾಜಿಸ್ಟ್ ಅವರ ಕೆಲಸದ ಪಾತ್ರವನ್ನು ಸ್ವಲ್ಪ ತಿಳಿಸಬಹುದಾ?
2: ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ನೀವು. ಆಪ್ಟೋಮೆಟ್ರಿಸ್ಟ್ ಅಥವಾ ಆಪ್ಥಾಲ್ಮಿಕ್ ಆಫೀಸರ್ಸ್ ಅಂತ ಏನು ಕರಿತೀವಿ, ಅವ್ರು ಏನಪ್ಪ ಅಂದರೆ ದೇ ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಮೊದಲ ಬಾರಿಗೆ ಯಾವುದೇ ಕಣ್ಣಿನ ಸಮಸ್ಯೆ ಬಂದರೆ ಅವರು ಫಸ್ಟ್ ಭೇಟಿಯಾಗೋದೇ ಆಪ್ಟೋಮೆಟ್ರಿಸ್ಟ್ ಅಥವಾ ಆಪ್ಥಾಲ್ಮಿಕ್ ಆಫೀಸರ್ಸ್. ಸೊ ಇವ್ರು ಏನು ಮಾಡ್ಬೋದು ಅಂದರೆ, ಆ್ಯಸ್ ಆನ್ ಆಪ್ಟೋಮೆಟ್ರಿಸ್ಟ್ ಅವರ ಆಪ್ಥಾಲ್ಮಿಕ್ ಆಫೀಸರ್, ನಿಮ್ಮ ಕಣ್ಣಿನ ಏನಾದರೂ ಮೋಸ್ಟ್ ಕಾಮನ್ಲಿ ವಾಟ್ ದೇ ಡೂ ಇಸ್ ರಿಫ್ರಾಕ್ಷನ್, ಅಂದರೆ ನಿಮ್ಮ ಕಣ್ಣಿನ ಚಶ್ಮಾ ನಂಬರ್ ಏನಾದರೂ ಬಂದಿದೆಯಾ, ಅದನ್ನು ಬಂದಿದ್ದರೆ ಅದಕ್ಕೆ ಬೇಕಾದಂಥ ಸೂಕ್ತವಾದಂಥ ಚಶ್ಮಾ ನೋಡುವುದನ್ನು ಅವ್ರು ಮಾಡ್ತಾರೆ ಕೆಲಸ. ಸೊ ಅದರಿಂದ ಅರೌಂಡ್ 20% ಆಫ್ ದ ಪೀಪಲ್ ಹೂ ಆರ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಎರರ್ಸ್ ನಾವು ಅಲ್ಲೇ ಅವರೇ ಪ್ರಿವೆಂಟ್ ಮಾಡ್ತಾರೆ. ಆಮೇಲೆ ಫಾರ್ ಎಕ್ಸಾಂಪಲ್, ಆಫ್ ದ ಪೇಷಂಟ್ ಈಸ್ ಹ್ಯಾವಿಂಗ್ ಕ್ಯಾಟ್ರಾಕ್ಟ್ ಅಥವಾ ಮತ್ತೆ ಏನಾದರೂ ಡಯಾಬಿಟಿಕ್ ರೆಟಿನೋಪತಿ ಅಥವಾ ಹೈಪರ್ಟೆನ್ಸಿವ್ ರೆಟಿನೋಪತಿ ಇರ್ಬೋದು ಅಂತ ಅವ್ರಿಗೆ ಏನಾದರೂ ಸಂಶಯ ಬಂದರೆ, ಅವರು ಕಣ್ಣಿನ ತಜ್ಞರಿಗೆ ಅಂದರೆ ಆಪ್ಥಾಲ್ಮೊಲಜಿಸ್ಟ್ಗೆ ರೆಫರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದಿತ್ತು ಆಪ್ಥಾಲ್ಮೊಲಜಿಸ್ಟ್. ದೇ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ವಿಷನ್ ಪ್ರೋಗ್ರಾಮ್ಸ್. ಸೊ ಆಪ್ಥಾಲ್ಮೊಲಜಿಸ್ಟ್ ಏನು ಮಾಡ್ತಾರೆ ಅಂದರೆ, ಈಗ ಆಪ್ಟೋಮೆಟ್ರಿಸ್ಟ್ ರೆಫರ್ ಮಾಡಿದಂಥ ಕೇಸ್ಗಳಾಗಿರ್ಬೋದು, ಹೊರರೋಗಿಗಳು ಒಳರೋಗಿಗಳಿಗೆ ಕಣ್ಣಿಗೆ ಏನಾದರೂ ಸಮಸ್ಯೆ ಇದ್ದರೆ, ಅವರಿಗೆ ದೃಷ್ಟಿದೋಷ ಇದ್ದರೆ ಅದಕ್ಕೆ ಚಶ್ಮಾ ಪ್ರಿಸ್ಕ್ರಿಪ್ಷನ್ ಮಾಡೋದಾಗಿರ್ಬೋದು, ಅಥವಾ ಕ್ಯಾಟ್ರಾಕ್ಟ್ ಇದ್ದರೆ ಅವ್ರಿಗೆ ಇವ್ಯಾಲ್ಯೂಷನ್ ಮಾಡಿ ಫ್ರೀಯಾಗಿ ಸರ್ಜರಿ ಮಾಡೋದು, ಹಾಗೂ ಗ್ಲಾಕೋಮಾ ಇದ್ದರೆ ಅವರಿಗೆ ಆ್ಯಂಟಿ ಗ್ಲಾಕೋಮಾ ಮೆಡಿಕೇಷನ್ಸ್ ಕೊಡೋದು, ಆಮೇಲೆ ಗ್ಲಾಕೋಮಾ ಸರ್ಜರಿಗಳನ್ನು ಮಾಡೋದೆಲ್ಲ ಮಾಡ್ತಾರೆ. ಡಯಾಬಿಟಿಕ್ ರೆಟಿನೋಪತಿ ಅಥವಾ ಹೈಪರ್ಟೆನ್ಸಿವ್ ರೆಟಿನೋಪತಿ ಇದ್ದರೆ ಅದಕ್ಕೆ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಚಿಕಿತ್ಸೆ ಏನಾದರೂ ಇತ್ತಂದರೆ ಸೂಪರ್ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡುವಂಥ ಕೆಲಸಗಳನ್ನು ಆಪ್ಥಾಲ್ಮೊಲಜಿಸ್ಟ್ಗಳು ಮಾಡ್ತಾ ಇದ್ದಾರೆ.
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
5: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
4: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
5: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
4: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
5: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
5: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ವೇಣು ಧ್ವನಿ, ಇದು 90.4 FM KLE ಕನಸು. ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕಾರ್ಯಕ್ರಮದ ಅತಿಥಿ ನೇತ್ರ ತಜ್ಞ ವೈದ್ಯರು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅತಿನಿಯ ಡಾಕ್ಟರ್ ರಮೇಶ್ ಹುಲಕುಂದ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ಜೀವನ ಶೈಲಿ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಜೀವನ ಶೈಲಿಯನ್ನು ಹಾಳು ಮಾಡಿಕೊಂಡಿದ್ದೇವೆ ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಸ್ಕ್ರೀನಿಂಗ್. ಅಂಥ ಸಂದರ್ಭದಲ್ಲಿ ಲೇಟ್ ನೈಟ್ ಡೂಮ್ ಸ್ಕ್ರೋಲಿಂಗು ನಮ್ಮ ಕಣ್ಣಿಗೆ ಯಾವ ರೀತಿ ಒಂದು ಹಾನಿ ಮಾಡ್ತಾ ಇದೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಅದ್ರ ಪ್ರಕಾರ ಏನಪ್ಪ ಅಂದರೆ, ನೀವು ಒಳ್ಳೆ ಆಹಾರ ಪದ್ಧತಿ ನಿಮ್ದಿತ್ತಂದ್ರೆ, ಬ್ಯಾಲೆನ್ಸ್ಡ್ ಡೈಟ್ ಫಾರ್ ಎಕ್ಸಾಂಪಲ್, ನಿಮ್ಮ ಡೈಟ್ ಏನು ಇನ್ಕ್ಲೂಡ್ ಮಾಡಿದೆ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇದೆ, ನೀವು ಕ್ಯಾರೆಟ್ಸ್ ಅನ್ನ ತಿಂತಾ ಇದ್ದೀರಾ ರೆಗ್ಯುಲರ್ ಬೇಸಿಸ್ ಅಲ್ಲಿ, ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಫಿಶ್ ತಿಂತಾ ಇದ್ದೀರಾ ಅಥವಾ ಎಗ್ಸ್ ತಿಂತಾ ಇದ್ದೀರಾ, ಸೊ ಈ ತರ ಎಲ್ಲ ನೀವು ನಿಮ್ಮ ಊಟ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇಲ್ಲ, ಜಾಸ್ತಿ ಒಳ್ಳೆ ಪ್ರೋಟೀನ್ಸ್ ಇದೆ, ಸೊ ಒಳ್ಳೆ ಗುಡ್ ಫ್ಯಾಟ್ಸ್ ಎಲ್ಲ ನೀವು ತಿಂತಾ ಇದ್ರೆ ಅಂದ್ರೆ ನಿಮ್ಗೆ ಯೂಶಲಿ ಡಿಸೀಸಸ್ ಬರೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ನಿಮ್ದು ಆಕ್ಟಿವ್ ಲೈಫ್ ಸ್ಟೈಲ್ ಇದೆ, ನೀವು ಯಾವುದೇ ಜಾಬ್ ಮಾಡ್ತಿರ್ಬೋದು, ನಿಮ್ ಜಾಬ್ ಪ್ರೊಫೈಲ್ ಅಲ್ಲಿ ನೀವು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು ಕೂಡ ಪ್ರತಿನಿತ್ಯ ಮಿನಿಮಮ್ 30-45 minutes ನೀವು ಫಿಸಿಕಲ್ ವರ್ಕ್ ಮಾಡಲೇಬೇಕು, ವ್ಯಾಯಾಮವನ್ನು ಮಾಡಲೇಬೇಕು. ನಿಮ್ ಬ್ರಿಸ್ಕ್ ವಾಕಿಂಗ್ ಇರ್ಬೋದು, ಅಥವಾ ಇಫ್ ಯು ಆರ್ ಕೇಪಬಲ್ ಚೆನ್ನಾಗಿದ್ರೆ ನೀವು ರನ್ನಿಂಗ್ ಕೂಡ ಮಾಡಬಹುದು, ಅಥವಾ ನಿಮ್ ಮನೆ ಹತ್ರ ಜಿಮ್ ಎಲ್ಲ ಇದ್ರೆ ನೀವು ಜಿಮ್ ಮಾಡಬಹುದು, ಅಥವಾ ನೀವು ಜಾಸ್ತಿ ಏನು ಟ್ರೈನ್ಡ್ ಯೋಗ ಟೀಚರ್ಸ್ ಕಡೆ ಎಲ್ಲ ಹೋಗಿ ನೀವು ಯೋಗಾಸನ ಧ್ಯಾನ ವ್ಯಾಯಾಮಗಳನ್ನ ಮಾಡೋದ್ರಿಂದ ನಿಮ್ ಜನರಲ್ ಹೆಲ್ತ್ ಚೆನ್ನಾಗಿರುತ್ತೆ. ನಿಮ್ ಜನರಲ್ ಹೆಲ್ತ್ ಚೆನ್ನಾಗಿದ್ರೆ ಆಟೋಮೆಟಿಕಲಿ ಕಣ್ಣಿನ ಹೆಲ್ತ್ ಅಥವಾ ಮತ್ತಿನ್ಯಾವುದೇ ದೇಹದ ಯಾವುದೇ ಭಾಗದ ಅಂಗಗಳು ಕೂಡ ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದು ಡೈಟ್ ಬಂದ್ಬಿಟ್ಟು. ಆಮೇಲೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ಹವ್ಯಾಸಗಳು. ಸೊ ಕ್ವಿಟಿಂಗ್ ಟೊಬ್ಯಾಕೋ ಎನಿ ಫಾರ್ಮ್ ಇರ್ಬೋದು, ಚೀವಿಂಗ್ ಟೊಬ್ಯಾಕೋ, ಗುಟ್ಕಾ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅವುಗಳನ್ನೆಲ್ಲ ನಾವು ನಿಲ್ಲಿಸ್ಬೇಕು. ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನಮ್ದು ಬ್ಲಡ್ ಶುಗರ್ ರೆಗ್ಯುಲೇಟ್ ಆಗುತ್ತೆ, ಆಮೇಲೆ ನಮ್ಮ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ. ಆಮೇಲೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು UV rays ಅಂತ ಬರುತ್ತೆ, UV rays. ಸೊ ನಾವು ಸೂರ್ಯನ ಕಿರಣಗಳು ಕಣ್ಣಿಗೆ ಡೈರೆಕ್ಟಾಗಿ ಬೀಳೋದ್ರಿಂದ UV rays ನಮ್ಮ ಕಣ್ಣಿಗೆ ಹಾನಿ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ, ಕ್ಯಾಟ್ರಾಕ್ಟ್ ಎಲ್ಲ ಬೇಗ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಸಮಯದಲ್ಲಿ ನಾವೇನಪ್ಪ ಅಂದರೆ ಸನ್ಸ್ಕ್ರೀನ್ ಗ್ಲಾಸಸ್ ಅಂತ ಬರುತ್ತೆ, UV protecting ಗ್ಲಾಸಸ್ ಅಂತ ಬರುತ್ತೆ, ಅವುಗಳನ್ನ ಉಪಯೋಗ ಮಾಡ್ಬೋದು. ಆಮೇಲೆ ಕೆಲಸದ ಸಮಯದಲ್ಲಿ ಆಗ್ತಕ್ಕಂಥ ಕಣ್ಣಿನ ಇಂಜುರಿಗಳು, ಫಾರ್ ಎಕ್ಸಾಂಪಲ್ ಕಾರ್ಪೆಂಟರ್ಸ್ ಇರ್ಬೋದು, ಬಡಗಿಗಳು ಅಥವಾ ವೆಲ್ಡಿಂಗ್ ವರ್ಕ್, ಸೆಂಟ್ರಿಂಗ್ ವರ್ಕ್ ಮಾಡೋರೆಲ್ಲ ರೆಗ್ಯುಲರ್ ಆಗಿ ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ. ಅವರು ಚೆನ್ನಾಗಿ ಪ್ರೊಟೆಕ್ಟಿವ್ ವಿಯರ್ಸ್ನ ಹಾಕೊಳ್ಳೋದಿಲ್ಲ, ಯಾಕಂದರೆ ಅವ್ರು ವರ್ಕ್ ಮಾಡ್ತಿರ್ಬೇಕಂದ್ರೆ ಕಬ್ಬಿಣದ ಕಿಡಿಗಳಿರ್ಬೋದು ಅಥವಾ ಮತ್ತಿನ್ನೇನು ಹಳ್ಳಗಳೆಲ್ಲ ಕಣ್ಣೊಳಗೆಲ್ಲ ಹೋಗಿ ಕಾರ್ನೆಲ್ಲ ಡ್ಯಾಮೇಜ್ ಆಗಿ ಬರ್ತಾರೆ. ಸೊ ನಾನು ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರಿಗೂ ಹೇಳ್ತೀನಿ, ಇಫ್ ಯು ಆರ್ ವರ್ಕಿಂಗ್ ಇನ್ ಸಮಥಿಂಗ್ ವಿಚ್ ಇಸ್ ಡೇಂಜರಸ್ ಟು ಯುವರ್ ಐಸ್ ಆರ್ ಯುವರ್ ಹೆಡ್, ಪ್ಲೀಸ್ ವಿಯರ್ ಪ್ರೊಟೆಕ್ಟಿವ್ ಗಾಗಲ್ಸ್ ಅಥವಾ ಗ್ಲಾಸಸ್ ಏನು ಬರುತ್ತೆ ಅವನ್ನೆಲ್ಲ ಉಪಯೋಗ ಮಾಡಿರಿ. ಸೊ ಈ ಥರ ಏನಪ್ಪ ಅಂದರೆ, ನೀವು ಡ್ಯಾಮೇಜ್ ಆದಮೇಲೆ ನಾವು ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ ಅದು ಆಗದೇ ಇರೋ ಹಾಗೆ ನಾವು ಪ್ರಿವೆನ್ಷನ್ ಮಾಡಿಕೊಂಡ್ರೆ, ಇಟ್ ಈಸ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೀವೇನು ಹೇಳಿದ್ರೆ ಅಂದರೆ ಡೂಮ್ ಸ್ಕ್ರೀನಿಂಗ್, ಅಂದರೆ ಕಂಟಿನ್ಯೂಸ್ ಆಗಿ ಸ್ಕ್ರೀನನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಆಲ್ ದಿ ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಆಲ್ ದ ಆ್ಯಪ್ಸ್ ನೆಟ್ವರ್ಕಿಂಗ್ ಸೈಟ್ಸ್ ಎಲ್ಲ ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ, ದೇ ವಿಲ್ ಮೇಕ್ ಯು ಹುಕ್ ಇನ್ ಟು ದೆಮ್, ಅಂದರೆ ಕಂಟಿನ್ಯೂಸ್ ಆಗಿ ಅದು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರುತ್ತೆ. ಇವೆಲ್ಲದರ ಬೇಸಿಸ್, ಸೈಂಟಿಫಿಕ್ ಬೇಸಿಸನ್ನು ನಾವು ತಿಳ್ಕೋಬೇಕು ಅಂದರೆ, ದೇ ಸಮಥಿಂಗ್ ಕಾಲ್ಡ್ ಆಸ್ ಡೋಪಾಮಿನ್ ಅಂತ ಒಂದು ಹಾರ್ಮೋನ್ ಇದೆ ಬ್ರೈನಲ್ಲಿ. ನಾವು ಯಾವುದಾದ್ರೂ ಒಂದು ಖುಷಿ ಕೊಡುವಂಥ ಕೆಲಸ ಮಾಡಿದಾಗ ರಿಲೀಸ್ ಆಗುವಂಥ ಹಾರ್ಮೋನ್, ಇಟ್ ಈಸ್ ಕಾಲ್ಡ್ ಆಸ್ ಹ್ಯಾಪಿ ಹಾರ್ಮೋನ್. ಸೊ ನಾವು ಪ್ರತಿ ಸತಿ ಸ್ಕ್ರೋಲ್ ಮಾಡಿದಾಗ ಒಂದ್ಸಲ ಇಟ್ ಗೆಟ್ಸ್ ರಿಲೀಸ್ಡ್ ಇನ್ ಅವರ್ ಬ್ರೈನ್ ಆ್ಯಂಡ್ ವಿ ಫೀಲ್ ಸಮಥಿಂಗ್, ಏನು ಒಳ್ಳೆ ಇದೆ ಏನೋ ಆಗಿದೆ ಅನ್ನೋವಂಥ ಆ್ಯಂಡ್ ಫಾಲ್ಸ್ ಫೀಲಿಂಗ್ ನಮ್ಗೆ ಬರೋ ಥರ ಡಿಸೈನ್ ಆಗಿರುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಏನಾಗುತ್ತಂದರೆ, ಇನಿಷಿಯಲಿ ನಮ್ಮ ರೆಸ್ಪಾನ್ಸ್ ಭಾಳ ತುಂಬ ಚೆನ್ನಾಗಿರುತ್ತೆ, ಬಟ್ ಆಮೇಲೆ ಅದಕ್ಕೆ ಟಾಲರೆನ್ಸ್ ಬಂದಮೇಲೆ ನೀವು ಎಷ್ಟೇ ಸ್ಕ್ರೀನನ್ನು ನೋಡಿದ್ರು ಕೂಡ ನಿಮ್ಗೆ ಇನ್ನೂ ನೋಡಬೇಕು ಬೇರೆ ಕೆಲಸ ಎಲ್ಲ ಬಿಟ್ಟು ಅದನ್ನೇ ಮಾಡಬೇಕು ಅಂತ ಅನಿಸುತ್ತೆ. ಸೊ ದಟ್ ಈಸ್ ದ ಬೇಸಿಸ್ ಬಿಹೈಂಡ್ ಆಲ್ ದಿಸ್ ಸ್ಕ್ರೀನ್ ಅಡಿಕ್ಷನ್. ಸೊ ಈ ಥರ ನಾವು ಕಂಟಿನ್ಯೂಸ್ ಮಾಡೋದ್ರಿಂದ, ಫಾರ್ ಎಕ್ಸಾಂಪಲ್ ನಾವು ನಾರ್ಮಲಿ 14-20 times ಅಂದರೆ 14-20 ಸಲ ನಾವು ಒಂದು ನಿಮಿಷದಲ್ಲಿ ಕಣ್ಣನ್ನು ಪಿಳಿಸ್ತೇವೆ. ಬಟ್ ಆದರೆ ನಾವು ಸ್ಕ್ರೀನ್ ನೋಡುವಾಗ ಏನಾಗುತ್ತಂದರೆ, ಕಂಟಿನ್ಯೂಸ್ ಆಗಿ ನಮ್ಮ ದೃಷ್ಟಿ ಅಲ್ಲೇ ಇರೋದ್ರಿಂದ ನಾವು ಸಬ್ ಕಾನ್ಷಿಯಸ್ಲಿ ವಿಲ್ ಬ್ಲಿಂಕ್ ವೆರಿ ಲೆಸ್. ಸೊ 4-5 times ಅಥವಾ 6 times ಅಷ್ಟೇ ಕಣ್ಣನ್ನು ಪಿಳಿಸ್ತೇವೆ. ಇದರಿಂದ ಏನಾಗುತ್ತೆ, ಕಣ್ಣಿನ ಮೇಲೆ ಒಂದು ಏನು ಕಣ್ಣಿನ ನೀರಿನ ಒಂದು ಲೇಯರ್ ಇರುತ್ತೆ, ಅದು ಏನಾಗುತ್ತೆ ಅಂದರೆ ಟಿಯರ್ ಫಿಲ್ಮ್ ಏನಂತೆ ಅದು ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ನಮಗೆ ಡ್ರೈ ಐ ಡಿಸೀಸ್ ಅಥವಾ ಕಂಪ್ಯೂಟರ್ ವಿಜನ್ ಸಿಂಡ್ರೋಮ್ ಅಂತ ಏನು ಕರಿತೀವಿ ಅದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಮಲ್ಕೊಂಡು ಎದ್ಮೇಲೂ ಕೂಡ ನಮ್ಗೆ ಫ್ರೆಶ್ನೆಸ್ ಅನಿಸಲ್ಲ, ಅಂದರೆ ಇವನ್ ಇಫ್ ಯು ಸ್ಲೀಪ್ ಫಾರ್ 8-10 hours ವಿ ಫೀಲ್ ಲೈಕ್ ಟಯರ್ಡ್ ಅನಿಸುತ್ತೆ. ಆಮೇಲೆ ಕಣ್ಣೊಳಗೆ ಏನೋ ಒಂದು ಏನೋ ಹಳ್ಳು ಏನೋ ಕಣ್ಣೊಳಗೆ ಏನೋ ಉಸುಕೇನೋ ಬಿದ್ದಿದೆ ಅನ್ನೋ ಥರ ಅನಿಸುತ್ತೆ. ಆಮೇಲೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗುತ್ತೆ. ಆಮೇಲೆ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲೆಲ್ಲ ಕಣ್ಣಿಗೆ ಇನ್ಫೆಕ್ಷನ್ ಎಲ್ಲ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆಮೇಲೆ ಕಂಟಿನ್ಯೂಸ್ ಹೆಡ್ ಏಕ್ ಆಗುತ್ತೆ, ಆಮೇಲೆ ನೆಕ್ ಪೇನು, ಶೋಲ್ಡರ್ ಪೇನ್ಗಳೆಲ್ಲ ಬರುತ್ತೆ. ಯಾಕಂದರೆ ಕಣ್ಣಿನ ಜೊತೆಗೆ ನಾವು ಸ್ಕ್ರೀನ್ ನೋಡುವಾಗ ನಮ್ಮ ಪೋಶ್ಚರ್ ಕೂಡ ತಪ್ಪಾಗಿರುತ್ತೆ, ಅಂದರೆ ನಾವು ಈ ಥರ ಸ್ಲೌಚ್ ಮಾಡಿ ನೋಡೋದ್ರಿಂದ ಸೊ ನಮ್ಮ ಸ್ಪೈನ್ಗೂ ಎಫೆಕ್ಟ್ ಆಗುತ್ತೆ. ಸೊ ಇವೆಲ್ಲ ಏನಪ್ಪ ಅಂದರೆ, ಇಸ್ ಆರ್ ಆಲ್ ಅವರ್ ಲೈಫ್ ಸ್ಟೈಲ್ ಡಿಸೀಸಸ್. ಸೊ ನಾವು ನಮ್ಮ ಸ್ಕ್ರೀನ್ ಟೈಮನ್ನು ಡೈಲಿ ಟ್ರ್ಯಾಕ್ ಮಾಡಿ ಪ್ರೆಫರೇಬಲಿ ವಿದಿನ್ 2 hours ನಾವು ರೆಸ್ಟ್ರಿಕ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸ್ಕ್ರೀನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ನಾವು ತಡೆಗಟ್ಬೋದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ.
0: ಡಾಕ್ಟರ್ ಸರ್, ಇವತ್ತಿನ ಈ ಒಂದು ದಿನ ವರ್ಲ್ಡ್ ಸೈಟ್ ಡೇ, ಯಾವೆಲ್ಲ ಚಟುವಟಿಕೆಗಳು ಹಮ್ಮಿಕೊಂಡಿದ್ದೀರಾ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಈ ವರ್ಲ್ಡ್ ಸೈಟ್ ಡೇ ಪ್ರೋಗ್ರಾಮನ್ನು ನಾವು ಬಹಳ ಅರ್ಥಪೂರ್ಣವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊತಾ ಬರ್ತಾ ಇದ್ದೀವಿ. ಸೊ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಸ್ಕ್ರೀನ್ ಬಗ್ಗೆ ಏನು ಸ್ಕ್ರೀನ್ ಅಡಿಕ್ಷನ್ ಬಗ್ಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಿಳಿಸೋದಾಗಿರ್ಬೋದು, ಅವರಿಗೆ ಅವೇರ್ನೆಸ್ ಜಾಥಾಗಳನ್ನು ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಹಾಗೂ ಸಮುದಾಯದಲ್ಲಿ PHCOಗಳು ಹಾಗೂ ಆಶಾ ಕಾರ್ಯಕರ್ತೆಯರ ಜೊತೆಗೆ ಸಾರ್ವಜನಿಕರಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ಜಾಗೃತಿಯನ್ನು ಮೂಡಿಸೋದಾಗಿರ್ಬೋದು, ಅಥವಾ ಕಣ್ಣಿನ ನೇತ್ರ ತಪಾಸಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಕಣ್ಣಿನ ನೇತ್ರ ತಪಾಸಣೆ ಹಾಗೂ ಉಚಿತ ಕನ್ನಡಕ ವಿತರಣೆ ಆಗಿರ್ಬೋದು, ಅಥವಾ ಜನರಲ್ಲಿ ರೋಗದ ಬಗ್ಗೆ ಕಣ್ಣಿನ ರೋಗಗಳ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಸ್ಕ್ರೀನಿಂಗು ಟ್ರೀಟ್ಮೆಂಟ್ಗಳನ್ನು ನಾವು ಮಾಡಿ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ.
0: ಡಾಕ್ಟರ್ ಸರ್, ಈ ಒಂದು ವಿಷಯದ ಕುರಿತು ತಾವು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು?
1: ಕೊನೆಯದಾಗಿ ನಾನು ಏನೇ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಈ ವರ್ಷದ ಥೀಮ್ ಪ್ರಕಾರ ಲವ್ ಯುವರ್ ಐಸ್ ಅಂತ ಇದೆ ಈ ಥೀಮು. ಅಂದರೆ ನಿಮ್ಮ ಕಣ್ಣುಗಳನ್ನ ನೀವು ಪ್ರೀತಿ ಮಾಡಿ, ಯಾಕಂದರೆ ನಿಮ್ಮ ಕಣ್ಣುಗಳು ಸದ್ಯದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತವೆ. ಕಣ್ಣಿಲ್ಲ ಅಂದರೆ ಏನೂ ಇಲ್ಲ. ಸೊ ಅವುಗಳನ್ನ ಪ್ರೀತಿಸಿ ಆ್ಯಸ್ ಅ ಲಿಸ್ನರ್, ಅಂದರೆ ನೀವು ಈ ಬಾನುಲಿ ಕಾರ್ಯಕ್ರಮವನ್ನು ಕೇಳುವಂಥ ಕೇಳುಗರು ಏನು ಮಾಡ್ಬೋದು ಅಂದರೆ, ಇದೇ ವಾರ ನೀವು ಹಾಗೂ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ನಿಮ್ಮ ಗೆಳೆಯರಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಿಗೆ ಕಣ್ಣುಗಳನ್ನು ಚೆಕ್ ಮಾಡಿಸ್ಕೊಂಡು ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರವನ್ನು ಕಂಡುಕೊಳ್ಳ್ರಿ. ಹಾಗೂ ಜನರಲ್ಲಿ, ನಿಮ್ಮ ಅಕ್ಕಪಕ್ಕದ ಜನರಲ್ಲಿ ಅಥವಾ ನಿಮ್ಮ ಸಮುದಾಯದಲ್ಲಿ ಹೆಚ್ಚು ಕಣ್ಣಿನ ರೋಗಗಳ ಬಗ್ಗೆ ಜಾಗೃತಿಯನ್ನು ಕುರಿತು ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಿಸ್ರಿ. ಆಮೇಲೆ ಅವ್ರನ್ನ ಜಾಸ್ತಿ ಮೋಟಿವೇಟ್ ಮಾಡಿ. ಹಾಗೂ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕಣ್ಣುಗಳನ್ನು ದಾನ ಮಾಡಿ, ಮರಣಾನಂತರ ಹೂಳದಿರಿ ಹಾಗೂ ಸುಡದಿರಿ. ನಿಮ್ಮ ಕಣ್ಣುಗಳು ಬಹಳ ಅಮೂಲ್ಯವಾಗಿವೆ. ನೀವು ಒಬ್ಬರು ಮಾಡುವಂಥ ಕಣ್ಣು ದಾನಗಳಿಂದ 4 ಜನರ ಅಂಧರ ಬಾಳಿಗೆ ಬೆಳಕಾಗ್ಬೋದು. ಸೊ ಆದ್ದರಿಂದ ಕಣ್ಣುಗಳನ್ನು ದಾನ ಮಾಡಿ ಹಾಗೂ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ. ಐಸ್ ಆರ್ ವೆರಿ ಇಂಪಾರ್ಟೆಂಟ್, ಪ್ರೊಟೆಕ್ಟ್ ಯುವರ್ ಐಸ್ ಆ್ಯಂಡ್ ಲವ್ ಯುವರ್ ಐಸ್. ಥ್ಯಾಂಕ್ ಯು
0: ಡಾಕ್ಟರ್ ಸರ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ ನೇತ್ರ ತಜ್ಞ ವೈದ್ಯರು, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅಥಣಿಯ ಡಾಕ್ಟರ್ ರಮೇಶ್ ಹುಲಕುಂದ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: யாரோ யோனோ, யாரோ யோனோ, யாரோ யோனோ.
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇನು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದಲ್ಲಿಯ

ಕಾಪ್ರೀತಿಯ ಹುಡುಗ ನಾನು. ಸ್ನೇಹಿತರೆ, ಶುಭ ಗುರುವಾರ ಬಂದಿದೆ. ತಮ್ಮ ಗುರುಗಳಿಗೆ ಬರೇ ನಮ್ಮ ದೇವರ ಗುಡಿಯಲ್ಲಿರೋ ಗುರುಗಳು ಅಷ್ಟೇ ಅಲ್ಲ, ತಮಗೆ ಅಕ್ಷರ ಕಲಿಸಿರೋ ಗುರುಗಳು, ತಮ್ಮ ತಂದೆ ತಾಯಿ ಕೂಡ ಗುರುವೇ. ಎಸ್, ತಮ್ಮ ಜೀವನದಲ್ಲಿ ತಕ್ಕ ಪಾಠ ಕಲಿಸಿರೋ ಗುರುಗಳು, ಅವರೆಲ್ಲರನ್ನು ನೆನೆಸುತ್ತಾ ವರ್ಷದ 10ನೇ ತಿಂಗಳಿನ 8ನೇ ದಿನ October 8, 2026 ಶುಭ ಶುಭ ಶುಭ ಗುರುವಾರದ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಬಂದ ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ್ ಬಂದ. ಗಂಟಿ ಬಾರಿಸ್ಕೊತ ಬಂದ ಮಂಜುನಾಥ. ಸೊ ಸ್ನೇಹಿತರೆ, ಈ ಕಾರ್ಯಕ್ರಮದ ವಿಶೇಷತೆ ನಮ್ಮೆಲ್ಲರಿಗೂ ಗೊತ್ತು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನೀವು ನಿಮ್ಮ ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019049049. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಸೊ ಆತ್ಮೀಯ ಸ್ನೇಹಿತರೆ, ಈ ಕನ್ನಡ ಚಿತ್ರರಂಗದ ನಮ್ಮ ಶಾಲೆ ದಿನಗಳ ಒಂದು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ನನಗೆ ಇಷ್ಟವಾದ ಒಂದು ಗೀತೆ, ವೀರ ಕನ್ನಡಿಗ ಕರ್ನಾಟಕದ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರು ಅಭಿನಯಿಸಿರುವ ಚಿತ್ರದ ಈ ಒಂದು ಗೀತೆ, ಸೈ ಸೈ ಮೋನಾ ಲಿಸಾ ನೀ ಬ್ರಹ್ಮದ ಮಾಸ್ಟರ್ ಪೀಸಾ ಅತ್ರ ಕನ್ನಡ ಅಂತದ್ದು ಬರ್ತದ ನೋಡ್ರೆ. ಸೈಕಲ್ ಹೊಡ್ಕೋತ ಹೋಗುವಾಗ ಈ ಹಾಡನ್ನು ಹಾಡ್ಕೋತ ಹೋಗಿದ್ವಿ. ಎಸ್, ನೆನಪಾಗುತ್ತೆ ನನಗೆ ಆ ದಿನಗಳು. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಸೈಕಲ್ಲೇ ಬಳಸ್ತಾ ಇದ್ದೇನೆ ನಾನು. ಹೇಗೆ ಅಂದರೆ, ಆತ್ಮೀಯ ಸ್ನೇಹಿತರೆ, ಭಾಳ ಉತ್ತಮವಾದ ಒಂದು ಅಭ್ಯಾಸ ಏನಂದರೆ, ನಮ್ಮ ಬಾಲ್ಯದಲ್ಲಿ ನಮ್ಮ ಅಭ್ಯಾಸಗಳು ಏನೇನಿದ್ವು ಅದರೊಂದಿಗೆ ನಾವು ಇನ್ನೂ ಕನೆಕ್ಷನ್ನಲ್ಲಿದ್ದರೆ, ಫಾರ್ ಎಕ್ಸಾಂಪಲ್ ಮಣ್ಣಿನಲ್ಲಿ ಆಟನಾಡೋದು ಅಥವಾ ಒಟ್ಟು ಆಟ ಆಡೋದು, ಆಮೇಲೆ ಸೈಕಲ್ ಹೊಡೆಯೋದು, ಮುಗ್ಧತೆಯನ್ನು ಕಾಪಾಡ್ಕೊಳ್ಳೋದು, ಇದರಿಂದ ನಿಮಗೆ ಲಾಭ, ದೈಹಿಕ ಮಾನಸಿಕ ಲಾಭಗಳು. ಸೈ ಸೈ ಮೌನಾಲಿಸಾ ವೀರ ಕನ್ನಡಿಗ ಚಿತ್ರದ್ದು ಈ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ನಿಮ್ಮ ಶಾಲೆಯ ದಿನಗಳ ಸ್ಪೆಷಲ್ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ. ದೇವ್ರದ್ದು ಭಕ್ತಿ ಗೀತೆ ಇರಬಾರ್ದು, ಅಷ್ಟೇ ಕಾಯ್ಕೊಳ್ಳಿ, ನಿಯಮ ಒಂದೇ. ಆಲ್ ರೈಟ್, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ಮೊಂದಿಗೆ ನಾವು ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ ಶಾಲೆ ಸ್ಪೆಷಲ್ ಕಾರ್ಯಕ್ರಮ ತಗೊಂಡು ಬಂದ.

0: ಕ್ಷಮಿಸಿ, ಗೀತೆ ಮಧ್ಯೆಗೆ ಬರ್ತಾ ಇದ್ದೇನೆ. ಈ ಗೀತೆಯನ್ನ ರಿಕ್ವೆಸ್ಟ್ ಮಾಡಿರೋರು ವಿಜಯ್ ಕುಮಾರ್ ಭಸ್ಮೆ ಅವರು. ಆತ್ಮೀಯರೇ, ಬಂದ ಬಂದ ಮಂಜುನಾಥ ಗಂಟಿ ಗಂಟಿ ಬಾರಿಸ್ಕೊತ ಬಂದ. ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕನ್ನಡ ಚಿತ್ರರಂಗದ ಗೀತೆಗಳು, ತಮ್ಮ ಶಾಲೆಯ ದಿನಗಳಲ್ಲಿ ಕೇಳಿರುವ ಗೀತೆಗಳು. ಈ ಕಾರ್ಯಕ್ರಮದ ಈ ಒಂದು ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತಲ್ವಾ? ಶಾಲೆ ಸ್ಪೆಷಲ್ದ ಅದರೊಂದಿಗೆ ಉದ್ದೇಶ ಮಾತ್ರ ಗೊತ್ತಿರಬೇಕು. ತಮ್ಮ ಬಾಲ್ಯದ ನೆನಪುಗಳು, ತಮ್ಮ ಶಾಲೆಯ ನೆನಪುಗಳು, ಸಿಹಿಯಾದ ನೆನಪುಗಳನ್ನು ತಾಜಾ ಮಾಡಿಕೊಂಡು ಇವತ್ತಿನ ಈ ಶುಭ ಗುರುವಾರದ 8 ಅಕ್ಟೋಬರನ್ನು ಸೆಲೆಬ್ರೇಟ್ ಮಾಡಿ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ರೊಕ್ಕ ಇದೆ ನಮಗೆ ಗೊತ್ತು. ನಮ್ಮ ಜೀವನದಲ್ಲಿ ಎಷ್ಟು ಸಮಯ ಇದೆ ಅದು ನಮಗೂ ಗೊತ್ತಿಲ್ಲ. ನಮ್ಮ ಕಡೆ ಇರೋ ಎರಡು ಗಿಫ್ಟ್ಸ್, ಮೆಮರಿ ಆ್ಯಂಡ್ ಇಮ್ಯಾಜಿನೇಷನ್, ನೆನಪುಗಳು ಕಲ್ಪನೆ.
1: ಒಳ್ಳೆ ಕೆಲಸಕ್ಕೂ ಬಳಸಿ,
0: ಒಳ್ಳೆ ಸಿಹಿಯಾದ ನೆನಪನ್ನು ನೆನಪಿಸಿ. ಗೋಲ್ಡನ್ ಡೇಸ್, ಸ್ಕೂಲ್ ಡೇಸ್, ಸ್ಕೂಲ್ ಡೇಸ್ ಆರ್ ಗೋಲ್ಡನ್ ಡೇಸ್ ಅಂತ ಹೇಳ್ತಾರಲ್ಲ, ಅದೇ ಶಾಲೆಯ ದಿನಗಳ ಸಿಹಿಯಾದ ನೆನಪನ್ನು ನಿಮ್ಮ ಕಣ್ಣ ಮುಂದೆ ತೊಗೊಂಡು ಬರುತ್ತೇನೆ ನಾನು. ಅದೇ ಗೀತೆಯನ್ನು ನಾನು ರಿಕ್ವೆಸ್ಟ್ ಮಾಡಿದರೆ ವಿಜಯ್ ಕುಮಾರ್ ಭಸ್ಮೆಯವರು, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ತಾಯಿಗಿಂತ ದೇವರಿಲ್ಲ, ಏನು ಅದ್ಭುತ ಚಿತ್ರದ ಟೈಟಲ್ಲು, ಅದರಾಗಿಂದ ಅಮ್ಮ ಎಂದರೆ ಮೈಮನವೆಲ್ಲ. ಈ ಗೀತೆ ಅವರ ಶಾಲೆ ದಿನಗಳಲ್ಲಿ ಕೇಳಿರುವುದು, ಅದಕ್ಕೆ ರಿಕ್ವೆಸ್ಟ್ ಮಾಡಿರುವುದು. ದಯವಿಟ್ಟು ತಮ್ಮ ತಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಚಿತ್ರರಂಗದ ಒಂದು ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಬಿಕಾಸ್ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಮಂಜುನಾಥ ಗಂಟಿ ಬಾರಿಸ್ಕೋತ ಬಂದ.
2: ವಿಜಯ್ ಕುಮಾರ್ ಭಸ್ಮೆ ಅವರ ಈ ಗೀತೆ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಆತ್ಮೀಯ ಸ್ನೇಹಿತರ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರ ಗೀತೆ. ಅವರಿಗೆ ತಾಯಿ ತಂದೆ ಅವರ ಯಾವುದೇ ಗೀತೆ ಕೇಳಿದರೆ ಕಣ್ಣಲ್ಲಿ ನೀರು ಬರುತ್ತೆ, ಯಾರಿಗೆ ಬರುವುದಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ಈ ಮುಂಜಾನೆಯ ಆರಂಭ ಆಯಿತು ನನ್ನ ಭಾಳ ಫೇವ್ರೇಟ್ ನಟರು ನಾನಾ ಪಾಟೇಕರ್ ಅವರ ಒಂದು ನಿಧನದ ಒಂದು ಸುದ್ದಿ ಕೇಳಿಬಿಟ್ಟೆ. ಆ್ಯಂಡ್ ಏನು ಹೇಳಿದ್ರಿ, ಚಿತ್ರರಂಗದಲ್ಲಿ ಆಲ್ ಓವರ್ ಇಂಡಿಯಾ, ಈ ನಮ್ಮ ಚಿತ್ರರಂಗದ ಇದು ಕಲಾಕ್ಷೇತ್ರದಲ್ಲಿ ಇಂಥ ಒಬ್ಬ ನಟ ಇನ್ನು ಯಾವತ್ತೂ ಬರುವುದಿಲ್ಲ, ಇಂಥ ಒಬ್ಬ ವ್ಯಕ್ತಿ ಇನ್ನು ಯಾವತ್ತೂ ಬರುವುದಿಲ್ಲ. ಇಂಥ ಒಬ್ಬ ರೈತರು, ರೈತರಿಗೆ ಎಷ್ಟು ಮಾಡಿದ್ದಾರೆ, ಸೈನಿಕರು ಕಾರ್ಗಿಲ್ ಯುದ್ಧದಲ್ಲಿಯೂ ಕೂಡ ಇವರು ಹೋಗಿದ್ರು, ಆತ್ಮೀಯ ಸ್ನೇಹಿತರೆ ತಮ್ಮ ಸೇವೆಯನ್ನು ಕೊಟ್ಟಿದ್ದಾರೆ ದೇಶಕ್ಕಾಗಿ. ಬರೇ ಚಿತ್ರಗಳಲ್ಲಿ ಡೈಲಾಗ್ ಹೊಡೆಯೋದು ಮಾತ್ರ ಅಲ್ಲ, ಕ್ರಾಂತಿವೀರ ಅನ್ನೋ ಒಂದು ಚಿತ್ರ ಇದೆ ಅಲ್ಲರಿ ಅವ್ರದ್ದು, ಕ್ರಾಂತಿವೀರ್. ಬಾಲ್ಯದಲ್ಲಿ ಈ ಚಿತ್ರಗಳನ್ನು ನಾವು DD1ನಲ್ಲಿ ನೋಡುವಾಗ ಅವ್ರದ್ದು ಡೈಲಾಗು, ಅವ್ರದ್ದು ಇದು ಅದು ಏನ್ರಿ ಸ್ನೇಹಿತರೆ. ಇವತ್ತು ಮುಂಜಾನೆ ನಾನು ಹಿಂಗೆ ಶಿವಾಲಯದಿಂದ ವಾಪಸ್ ಬರುವಾಗ ನಾಲ್ಕೈದು ಹುಡುಗರು ಸಿಕ್ಕಿದ್ರು, ಅಣ್ಣ ನಾನಾ ಪಾಟೇಕರ್ ಹೋದ್ರಿ, ನಾನಂದೆ ಏನು ಹೇಳತ್ತೀರಿ. ಆಮೇಲೆ ಅವರಿಗೆ ಗೋವಾನಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಕೇಳಿಪಟ್ಟೆ, ಕಾರ್ಡಿಯಾಕ್ ಅರೆಸ್ಟ್ ಅಂತ ಕೇಳಿಪಟ್ಟೆ. ಏನೇ ಇರಲಿ, ಈಗ ಆ ವ್ಯಕ್ತಿ ನಮ್ಮೊಂದಿಗೆ ಇಲ್ಲ, ಆದರೆ ಆ ವ್ಯಕ್ತಿಯ ಸಾಲುಗಳು, ಆ ವ್ಯಕ್ತಿಯ ನಟನೆ, ಆ ವ್ಯಕ್ತಿಯ ಕಲೆ ಯಾವತ್ತೂ ನಮ್ಮೊಂದಿಗೆ ಇರುತ್ತೆ. ಸೊ ಸ್ನೇಹಿತರೆ, ನಾನಾ ಪಾಟೇಕರ್ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಎಸ್, ಈಗ ನೀವು ನೋಡಿರ್ತೀರ ಸ್ಟೇಟಸ್ಗಳಲ್ಲಿ ತುಂಬಿ ನಾನಾ ಪಾಟೇಕರ್ ಸರ್ ಅವರ ಒಂದು ಫೋಟೋ ಇರಲಿ, ಅವರ ಇದಿರಲಿ, ಏನಂತಾರೆ ವಿಭಿನ್ನ ರೀತಿಯ ಡೈಲಾಗ್ಸ್ ಇರಲಿ. ನಾನೇ ಒಂದಿಟ್ಟಿದ್ದೇನೆ ಒಳ್ಳೆಯದಾದಂಥ ಒಂದು ಡೈಲಾಗ್, ಜಿಂದಗಿ ಭರ್ ಮೇಲೆ ಆಯ್ನಾ ಪೋಚನೆ ಮೇಲೆ ಲಗಾದಿಯಾ ಧೂಲ್ ತೊ ಮೇರೆ ಚೆಹರೆ ಪೀತಿ. ಮತ್ಲಬ್ ಅಂದ್ರೆ ಅದರ ಅರ್ಥ ಏನಂದ್ರೆ,

0: ಅರ್ಶ ಆಯುಷ್ ತುಂಬಿ ನಾನು ಬರೇ ಕನ್ನಡಿ ಒರೆಸ್ಕೋತ್ ಕುಂತಿದ್ನಿ, ಧೂಳು ನನ್ನ ಮುಖದ ಮೇಲೆ ಹತ್ತಿತ್ತು. ಎಷ್ಟು ಡೀಪ್ ಲೈನ್ ಇದೆ ನೋಡಿ ಆತ್ಮೀಯರೇ. ಆ್ಯಂಡ್ ಇನ್ನೊಂದು, ನಾನಾ ಪಾಟೇಕರ್ ಅವ್ರದ್ದು ಒಂದು ಸಂದರ್ಶನದಲ್ಲಿ ಅವ್ರು ಲೈನ್ ಹೇಳಿದರು, ಕಿ ಯಾಕಪ್ಪ ಇಷ್ಟು ಘಮಂಡ್ ಮಾಡ್ತೀನಿ ನೀನು, ಯಾಕೆ ಇಷ್ಟು ಕ್ರೋಧ ತೋರಿಸ್ತಿ, ಯಾಕೆ ಇಷ್ಟು ಘಮಂಡ್ ಮಾಡ್ತೀ, ನಿನಗೋಸ್ಕರ ಒಂದು ಗಿಡ ಬೆಳೆದು ಒಣಗಿ ಕಟ್ಟಾಗಿ ರೆಡಿಯಾಗಿ ನಿಂತಿದೆ ಚಿತೆಯಲ್ಲಿ, ನೀನು ಬರೇ ಹೋಗಿ ಮಲಗಬೇಕು. ನೋಡಿದ್ರ ಹಿಂಗಿತ್ತು ಅವ್ರ ನಟನೆ ಬಗ್ಗೆ ಏನು ಹೇಳೋದು ಬಿಡಿ ಆತ್ಮೀಯ ಸ್ನೇಹಿತರೆ. ದೇರ್ ಇಸ್ ನೋ ಡೌಟ್, ನೋ ಬಡಿ ಕ್ಯಾನ್ ಟಚ್ ದ ಆ್ಯಕ್ಟಿಂಗ್. ನಮ್ಮ ನಾನಾ ಪಾಟೇಕರ್ ಸರ್ ಥರ ನಟನೆ ಇನ್ನೂ ಮಾಡೋಕ್ಕಾಗೋದಿಲ್ಲ. ಆ ವ್ಯಕ್ತಿಯ ಆತ್ಮಕ್ಕೆ ಶಾಂತಿ ಸಿಗಲಿ. ನಾನು ನೋಡಿದೆ, ಉತ್ತಮ ಮರಣ ಸಿಕ್ಕಿದೆ. ಅದೇ ಅಂದ್ರಲ್ಲ, ಅವ್ರು ಮಾಡಿರುವ ಕರ್ಮ, ಅವ್ರು ಮಾಡಿರುವ ಒಳ್ಳೆ ಕರ್ಮ ಅವರಿಗೆ ಒಂದು ಒಳ್ಳೆ ಸಾವನ್ನು ಕೊಟ್ಟಿದೆ. ಕಾರ್ಡಿಯಾಕ್ ಅರೆಸ್ಟ್ ಬಂದಿದೆ ಅವರ ಜೀವನದಲ್ಲಿ, ನರಳಾರದೆ. ಎಸ್ ಆತ್ಮೀಯ ಸ್ನೇಹಿತರೆ, ನರಳಲಾರದೆ ಅವರ ಒಂದು ಸಾವನ್ನು ಸಿಕ್ಕಿದೆ. ಭಾಳ ಬೇಜಾರಾಯಿತು, ದುಃಖವಾಯಿತು. ಆದರೆ ನಾನು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ, ಪ್ರತಿ ಕ್ಷಣ ನಾನು ಯಾಕೆ ಈಗ ಈ ಗೀತೆ ಗೀತ ಮುಂಚೆ ನಮ್ಮ ಜೀವನದಲ್ಲಿ ಎಷ್ಟು ಹಣ ಇದೆ ನಮ್ಮ ಅಕೌಂಟ್ನಲ್ಲಿ ಗೊತ್ತು, ಆದರೆ ಎಷ್ಟು ಸಮಯ ಇದೆ ಗೊತ್ತಿರೋದಿಲ್ಲ. ಎಷ್ಟು ಸಮಯ ಇದೆ ಗೊತ್ತಿಲ್ಲ ಅಲ್ವಾ? ಸೊ ಈಗಿನ ಕ್ಷಣ ನೀವು ಯಾಕೆ ದುಃಖದಲ್ಲಿ ಕಳೀತೀರಾ? ಈಗಿನ ಕ್ಷಣ ನೀವು ಯಾಕೆ ಖಿನ್ನತೆಯಲ್ಲಿ ಕಳೀತೀರಾ? ಈಗಿನ ಕ್ಷಣ ನೀವು ಯಾಕೆ ಕೋಪದಲ್ಲಿ ಕಳೀತೀರಾ? ಖುಷಿಯಿಂದ ನೆಮ್ಮದಿಯಿಂದ ಇರಲಿ, ಇದೇ ನನ್ನ ಉದ್ದೇಶ ಆಫ್ ದಿಸ್ ಕಾರ್ಯಕ್ರಮ ಶಾಲೆ ಸ್ಪೆಷಲ್. ಮಂಜುನಾಥ ಗಂಟಿ ಬಾರಿಸ್ಕೊತ ಬಂದ. ಸೊ ಆತ್ಮೀಯ ಸ್ನೇಹಿತರೆ, ನಾನು ಈ ಗಂಟಿ ಆವಾಸ್ ನಿಮ್ಮ ಜೀವನದಲ್ಲಿ ಕೇಳಿಸಿದರೆ ನಿಮ್ಮ ನಿಮ್ಮ ಶಾಲೆ ದಿನಗಳು, ಆ ಶಾಲೆಯ ಸಿಹಿಯಾದ ನೆನಪುಗಳು ನಿಮ್ಮ ಕಣ್ಮುಂದೆ ಬಂದರೆ ಅಷ್ಟೇ ಸಾಕು. ಆ ನೆನಪಿನೊಂದಿಗೆ ನಿಮ್ಮ ಈಗಿನ ಕ್ಷಣದಲ್ಲಿ ಒಂದು ಮುಖದ ಮೇಲೆ ನಗು ಬಂದರೆ ನನ್ನ ಉದ್ದೇಶ ಮುಗೀತು. ಇಷ್ಟೇ ಇತ್ತು ನನ್ನ ಉದ್ದೇಶ. ಸೊ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮತ್ತೆ ಯಾರ್ಯಾರು ಏನೇನು ರಿಕ್ವೆಸ್ಟ್ ಮಾಡಿದ್ದಾರೆ? ಸೊಸೆ ತಂದ ಸೌಭಾಗ್ಯ ಅಣ್ಣ ವಿಷ್ಣು ಅಣ್ಣ ಅಂದರೆ ವಿಷ್ಣು ದಾದ ಅಭಿನಯಿಸಿರುವ ಚಿತ್ರದು ಈ ಗೀತೆ. ವಿಷ್ಣು ದಾದ ಹಾಗೂ ಮಂಜುಳವರು, ಅಡ್ವೊಕೇಟ್ ಪ್ರಮಿಳ ಹಂಪನ್ನವರವರದು. ಇದಾದ ತಕ್ಷಣ ಮಲಿ ಮಲಿ ಮಿಂಚುಳಿ ಅನ್ನೋ ಒಂದು ಗೀತೆ ನಮ್ಮ ರಾಜಶ್ರೀ ಅವರದು. ಜಯ ಶ್ರೀರಾಮ್ ರಾಜಶ್ರೀ ಅವರೇ, ಜಯ ಜಯ ಜಿನೇಂದ್ರ. ಕಣ್ಣಳ್ಳಿ ಜ್ಯೋತಿ ಈ ಗೀತೆಯೊಂದಿಗೆ ಚಂದ್ರಕಾಂತ್ ಬಡಗಾವಿ ಅವರು. ಶೋಭಾಡೌಲಿ ಅವರು ಈ ಪ್ರೀತಿಗಾಗಿ ಹಠವಾದ ಈ ಚಿತ್ರದ್ದು. ಶ್ರುತಿ ಅವರು ಚಿನ್ನ ಹೇಳೆ ಹೇಗಿರುವೆ ಬೊಂಬಾಟ್ ಚಿತ್ರದ ಗೀತೆ. ವಿನೋದ್ ಅವರು ಯಜಮಾನ ಚಿತ್ರದ ಪ್ರೇಮ ಚಂದ್ರಮ ಯಾಕೆ ಸ್ಕೂಲಿಂದ ಸ್ಕೂಲ್ನಲ್ಲಿ ಈ ಹಾಡು ಮತ್ತು ನನಗೆ ಹೇರ್ ಕಟಿಂಗ್ ಸಲೂನ್ ದಿನಗಳು ನೆನಪಾಗುತ್ತೆ. ಎಸ್, ಕುಹು ಕುಹು ಕೋಗಿಲೆ ಆಗಿರಬಹುದು, ಪ್ರೇಮ ಚಂದ್ರಮ ಆಗಿರಬಹುದು, ಇವೆಲ್ಲ ಗೀತೆಗಳು ಕಟಿಂಗ್ ಸಲೂನ್ನಲ್ಲಿ ಕೂತ್ಕೊಂಡು ಕೇಳ್ತಿದ್ವಿ ರೀ. ಆ ಟೈಮ್ನಲ್ಲಿ ಕಟಿಂಗ್ ಮಾಡೋಕ್ಕೆ ಹೋದ್ರೆ ಆ ಕುರ್ಚಿ ಮೇಲೆ ಕುಂಡಾಕ್ ಕೊಡ್ತಿದ್ರಿಕ್ಕಿಲ್ರಿ, ಕುರ್ಚಿ ಮೇಲೆ ಒಂದು ಕಟ್ಟಿಗೆದು ಇದಿಡ್ತಿದ್ರಿ, ಏನಂತಾರೆ ಅದು ಸ್ಲ್ಯಾಬ್, ಅದ್ರ ಮೇಲೆ ನಮಗೆ ಕೂರಿಸ್ತಿದ್ರಿ. ಅದಾದ ತಕ್ಷಣ ಈಗೆಲ್ಲ ಮಷಿನ್ ಬಂದದ, ಅವಾಗ ಅಲ್ಯೂಮಿನಿಯಮ್ದು ಒಂದು ಇತ್ತು ರೀ ಆತ್ಮೀಯರಿ. ಆದರೆ ಹಿಂಗೆ ಕಚ್ ಕಚ್ ಕಚ್ ಕಚ್ ಕಚ್, ಹಾಂ ಕಚ್ ಕಚ್ ಕಚ್, ಅದ ಹಾಂ, ಅದ ಹಿಂಗೆ ಥಂಡ ಅನಿಸ್ತಿತ್ತು ರೀ ಇಲ್ಲಿ ದಂಡಿಗಿಟ್ರೆ. ನನಗೆ ಇನ್ನೂ ನೆನಪಿದೆ, ಆಮೇಲೆ ಅದನ್ನು ನೀರಿನಾಗ ಮುಳುಗಿಸಿ ಹತ್ರ ಎಲ್ಲ ಕೂದಲೆಲ್ಲ ಹರಿಸಿದ್ರು. ಬೇಸಿಗಲಿ ಆ ದಿನಗಳೆಲ್ಲ ದಲ್ಲಿ ಕೇಳಿರುವ ಈ ಒಂದು ಹಾಡು. ಆಮೇಲೆ ಈ ಸಿನಿಮಾನೂ ರೆಕಾರ್ಡ್ ಮಾಡಿರುವ ಸಿನಿಮಾ ಅಲ್ಲರಿ, ವಿಚ್ ಈಸ್ ಯಜಮಾನ ಆಫ್ ಸಾಹಸ ಸಿಂಹ ಕರ್ನಾಟಕದ ರತ್ನ ನಮ್ಮ ವಿಷ್ಣುದಾದ. ವಿನೋದ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಒಂದು ಒಳ್ಳೆ ಪರ್ಸನ್ ಫೇವ್ರೇಟ್ ಆ್ಯಕ್ಟರ್ ಅವರಿಲ್ಲ ಅನ್ನೋದು ಎಸ್ ನಂಬೋಕ್ಕಾಗೋದಿಲ್ಲ, ಆದರೆ ಇದೇ ಸತ್ಯ. ಆತ್ಮೀಯ ಸ್ನೇಹಿತರೆ, ನಾನು ಮತ್ತೆ ಹೇಳ್ತಾ ಇದ್ದೇನೆ, ಸಂಪಾದನೆ ಮಾಡಿರೋ ಹಣ ನಿಮ್ಮ ಅಕೌಂಟ್ನಲ್ಲಿ ಎಷ್ಟಿದೆ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಸಮಯ ಇದೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಪ್ರತಿ ಕ್ಷಣ ಖುಷಿಯಿಂದ ನೆಮ್ಮದಿಯಿಂದ ಎಂಜಾಯ್ ಮಾಡ್ತಾ ಕಳೀರಿ. ಅದೇ ದುಃಖ ಮರೆತು ಬಿಡಿ. ಏ ಸಿಂಪಲ್ ಇಲ್ಲ ದುಃಖ ಮರೆಯೋದು. ಮಂಜುನಾಥ, ಈ ಪ್ರಶ್ನೆಗೆ ಉತ್ತರನೇ ಇವತ್ತಿನ ಕಾರ್ಯಕ್ರಮ. ನಿಮ್ಮ ಮನಸ್ಸಿನಲ್ಲಿ ಹಳೆ ನೆನಪುಗಳು, ಶಾಲೆ ನೆನಪುಗಳು, ಸಿಹಿಯಾದ ನೆನಪುಗಳನ್ನು ಈಗಿನ ಕ್ಷಣ ಜಗ್ಗಿ ತೊಗೊಂಡು ಬರ್ತೇನೆ. ಖುಷಿಯಾಗಿರೋಣ, ಎಂಜಾಯ್ ಮಾಡೋಣ.
1: ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನಿನ್ನ

ಏನು ಗೀತೆಗಳು ನಮ್ಮ ಎಸ್ ಪಿ ಬಿ ಅವರು, ಎಸ್ ಜಾನಕಿ ಅವರು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೇಳಿದ್ರೆ ಅತ್ತೆ ತಂಗಿ ಅವನದಂಗ ಟೆಟ್ಟರಟ್ಟೆನ. ಆದರೆ ಗೀತ ಪ್ರಮೀಳಾ ಹಂಪನವರವರು ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಒಳ್ಳೆ ಗೀತೆ, ಧನ್ಯವಾದ. ಕಾರ್ಯಕ್ರಮದ ಮುಂದಿನ ಹಾಡು ರಾಜಶ್ರೀ ಅವರು, ಎಸ್, ಗೆಜ್ಜೆನಾದ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಕೆ ಎಸ್ ಚಿತ್ರ ಅವರ ಧ್ವನಿಯಲ್ಲಿ. ಸೊ ಸ್ನೇಹಿತರೆ, ಏನು ಹೇಳಿದೆ ನಾನು, ಈ ಲೈನು ಬಹಳ ಇಷ್ಟ ಆಗಿದೆ ಅಂತ ನನಗೆ ಪೂಜಾ ಅವರು ಆ್ಯಂಡ್ ಅವರ ಪ್ರೀತಿಯ ತಂದೆಯವರು ತಿಳಿಸಿದ್ದಾರೆ. ಮಂಜುನಾಥ್ ಅವರೇ, ನಿಜವಾಗಲೂ ಯಾರಾದರೂ ಇಂಥ ಒಂದು ಮಹಾನ್ ವ್ಯಕ್ತಿ ಹೋದರೆ ನಮಗೆ ಶಾಕ್ ಆಗುತ್ತೆ. ಆದರೆ ಜೀವನದ ಸತ್ಯನೇ ಇದು, ಎಲ್ಲರೂ ಒಂದಿನ ಹೋಗಬೇಕು. ಅದನ್ನು ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಾ. ಸೊ ಈ ಗಂಟೆ ಆವಾಜ್ ಕೇಳಿ ನಮಗೂ ಬಹಳ ಸಂತೋಷ. ಸೊ ದಿಸ್ ಇಸ್ ನಿಮ್ಮೊಂದಿಗೆ ನಾವು ಶುಭ ಗುರುವಾರ, ವರ್ಷದ 10ನೇ ತಿಂಗಳಿನ 8ನೇ ದಿನ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ ಬಂದ. ಹಾ, ಬಾಲ್ಯದಲ್ಲಿ ಈ ಗಂಟಿ ಆವಾಜ ಮುಂಜಾನೆ ಕೇಳಿದ್ರೆ ದುಃಖ ಆಗೋದು, ಯಾಕಂದ್ರೆ ಶಾಲೆ ಸ್ಟಾರ್ಟ್ ಆದಲ್ಲೇವ. ಅದು ಶಾಲೆ ಮುಗಿಯೋಕ್ಕಿಂತ ಮುಂಚೆ ನಮ್ಮ ಪ್ಯೂನ್ಗಳು ಇವರು ಪುಟ್ಟಿ ಅಕ್ಕ ಭೀಮೋ ಅಕ್ಕ ಅಂತಿದ್ರಿ, ಆ ಇಬ್ಬರಲ್ಲಿ ಒಬ್ಬರು ಯಾರು ಹಿಂಗೆ ಆಚೆ ಹೋಗುವಾಗ ನಕ್ಕೋತ್ ಹೋಗಿದ್ರು, ನಮಗೂ ಒಟ್ಟಾಗ ಬಟರ್ಫ್ಲೈಸ್, ಏಕೆಂದರೆ ಈಗ ಗಂಟೆ ಆವಾಜ್ ಬರುತ್ತೆ ಅಂತ. ಆಮೇಲೆ ಕೆಲವೊಂದು ಬಾರಿ 1 ಸೆಕೆಂಡ್ ಡಿಲೇ ಆದರೂ ನಾವು ಇನ್ನಿಕ್ಕಿನ್ನಿಗೆ ನೋಡೋರು, ಏ ಯಾಕೆ ಇನ್ನೂ ಯಾಕೆ ಬರ್ಸಿಲ್ಲ, ಇನ್ನೂ ಯಾಕೆ ಬರ್ಸಿಲ್ಲ. ಹೆಂಗಲ್ರಿ, ಗಂಟೆ ಸದ್ದು ಸೇಮ್ ಐತ್ರಿ. ಆದರೆ ಮುಂಜಾನೆ ಕೇಳುವಾಗ ಸ್ಟಾರ್ಟ್ ಆಯ್ತಪ್ಪ ದಿನ, ಅದೇ ಸಾಯಂಕಾಲ ಬಿಡುಗಡೆಗಿಂತ ಮುಂಚೆ ಟನ್ ಟನ್ ಟನ್ ಬಾಡಿಸೋಕೆ ಎಷ್ಟು ಮಸ್ತ್ ಅನಿಸ್ತದ. ಸುದ್ದಿ ಇದರ ಅರ್ಥ ಏನು ಗೊತ್ತಾ, ನಿಮ್ಮ ನೋಡೋ ದೃಷ್ಟಿ, ಎಸ್, ಗಂಟೆ ಸದ್ದು ಅದ ಗಂಟೆ ಅದ ಎಲ್ಲ, ಆದರೆ ನಾವು ನೋಡೋ ದೃಷ್ಟಿ ಇರಬೇಕ್ರಿ. ನಿಮ್ಮ ಜೀವನದಲ್ಲಿ ಆ ದುಃಖ, ನಿಮ್ಮ ಜೀವನ

ಅಲ್ಲಿಗೆ ಅಯ್ಯೋ ಎಸ್. ಈ ಒಂದು ಗೀತೆಯೊಂದಿಗೆ ಅವರು ಭಾಗವಹಿಸಿದ್ದಾರೆ. ಸೊ ಆತ್ಮೀಯ ಸ್ನೇಹಿತರೆ, ವೈ ವೈ ವೈ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಗೀತೆಯೊಂದಿಗೆ ಮಹೇಶ್ ಅವರು ಭಾಗವಹಿಸಿದ್ದಾರೆ. ಪವರ್ ಚಿತ್ರದ ಗೀತೆ ಸರ್. ನಾ 10ನೇ ತಿನ್ನಲ್ಲಿದ್ನಿ ಈ ಚಿತ್ರ ಬಂದಾಗ. ನಾನು ರೀ ಸರ 10ನೇ ತಿನ್ನಾಗಿದ್ದೆ. ನನಗೆ ಅಪ್ಪು ಸರ್ ಅವರ ಬಹಳ ಇಷ್ಟವಾದ ಗೀತೆಯಲ್ಲಿ ಒಂದು. ಇವತ್ತು ನಾನೇನು ಪ್ರಸಾರ ಮಾಡಿದ್ ನೋಡ್ರಿ, ಸೈ ಸೈ ಮೋನಾಲಿಸಾ ನೀ ಬ್ರಹ್ಮದ ಮಾಸ್ಟರ್ ಪೀಸಾ ಇಷ್ಟ ಗೊತ್ತ್ರಿ ಟೇಣ ಅಂತ ಒಂದು ಮ್ಯೂಸಿಕ್ ಬರ್ತದೆ ಅಷ್ಟ. ಅದ್ರ ಮುಂದೆ ಏನೂ ನಮಗೆ ಬರ್ತಾ ಇದ್ರಿಗಿಲ್ಲ. ಬಟ್ ಏನೇ ಹೇಳಿ ಆತ್ಮೀಯರೇ, ಈಗ ನಾನು ಅಪ್ಪು ಸರ್ ಬಗ್ಗೆ ಆಗಿರಲಿ, ಎಸ್ ಪಿ ಬಿ ಬಗ್ಗೆ ಆಗಿರಲಿ, ಎಸ್ ಜಾನಕಿ ಬಗ್ಗೆ ಆಗಿರಲಿ, ಇವತ್ತು ನಾನಾ ಪಾಟೇಕರ್ ಬಗ್ಗೆ ಆಗಿರಲಿ, ಇವರ ಒಂದು ನಮ್ಮೊಂದಿಗೆ ಇಲ್ಲ ಆದರೆ ಇವರ ಕಲೆ ಮುಖಾಂತರ ನಮ್ಮೊಂದಿಗಿದ್ದಾರೆ. ನಾವೂ ಕೂಡ ಅಂತಹ ಒಂದು ಕೆಲಸ ಮಾಡೋಣ, ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಒಳ್ಳೆ ಒಂದು ಗುಣವನ್ನು ತೋರಿಸೋಣ. ನಾವು ಇಲ್ಲಂದ್ರೂ ಹಿಂದಿರುಗಿ 4 ಜನ ಏಪ್ಪ ಒಳ್ಳೆ ವ್ಯಕ್ತಿ ಇದ್ದ, ಅವ್ನು ಹಿಂಗೆ ಹೇಳ್ತಿದ್ದ, ಅವ್ನು ಹಂಗೆ ಮಾಡಿದ್ದ, ಅವನಿಂದ ನನಗೆ ಹಿಂಗಾಯ್ತು. ಒಬ್ರಿಗಾದರೂ ಸಹಾಯ, ಒಂದು ಗಿಡನೂ ನೀವು ಹಚ್ಚಿದ್ರೆ ಸಾಕಾತ್ಮೀಯ ಸ್ನೇಹಿತರೆ, ಅದರ ನೆರಳಿಂದ ಎಷ್ಟೋ ಜನರಿಗೆ ಅನಿಸುತ್ತೆ ಅಷ್ಟೇ. ಮತ್ತೆ ನನ್ನ ಲೆಕ್ಕಾಚಾರ ನಿಮ್ಮ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ನೋಡ್ರಿಪ್ಪ, ಜೀವನದ ಗಣಿತನಲ್ಲಿ ನಾನು ವೀಕ್ ಇರ್ಬೋದು, 3 ಸಲೇ ಡಮಾರ್ ಆಗೇನ್ರಿ, ಆದ್ರೆ ಜೀವನದ ಲೆಕ್ಕಾಚಾರ ನನಗೊಂದು ಸ್ವಲ್ಪ ಬಂದಿದೆ. ವಿಚ್ ಇಸ್, ಇದ್ದಾಗ ಎಷ್ಟು ಜನರನ್ನು ನಗಿಸಿದ್ರಿ, ಹೋದಾಗ ಎಷ್ಟು ಜನರನ್ನು ಅಳಿಸಿದ್ರಿ, ಈ ಲೆಕ್ಕ ಮಸ್ತ್ ಇರಬೇಕ್ರಿ. ಉಲ್ಟಾ ಆಗ್ಬೇಡ್ದ್ರಿ ಲೆಕ್ಕ, ಇದ್ದಾಗ ಎಷ್ಟು ಜನರನ್ನು ಅಳಿಸಿದ್ರಿ, ಹೋದಾಗ ಎಷ್ಟು ಜನರನ್ನು ನಗಿಸಿದ್ರಿ, ಜೀವನ ವ್ಯರ್ಥ, ಇಂಥ ಲೆಕ್ಕ ಇಟ್ಕೋಬೇಡ್ರಿ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದನ್ನು 90.4 FM KLE ಕನಸು. ಹಾಡನ್ನ ಕೇಳಿ ಮಜಾ ಮಾಡಿ.

Bueno, Doni, Donari, Panfer FM, KLE, Kana Social, Special Karikramada, ಈ ಗೀತೆ ಚಂದ್ರಕಾಂತ್ ಭಟ್ಗಾವಿಯವರು, ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ರೆಬಲ್ ಸ್ಟಾರ್ ಅಂಬರೀಷಣ ಅಭಿನಯಿಸಿರುವ ಚಿತ್ರದ ಗೀತೆ ಆಗಿತ್ತು. ಇದು ಹೃದಯ ಹಾಡಿತು. ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆ ಅವರ ಶಾಲೆ ದಿನಗಳನ್ನು ನೆನಪಿಸುತ್ತಾ ಹಠವಾದಿ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಶೋಭಾ ಢವಳಿಯವರು. ಬರ್ತಾ ಇದೆ ಈ ಗೀತೆ, ಕ್ರೈಸಿ ಸ್ಟಾರ್ ವಿ ರವಿಚಂದ್ರನ್ ಅಭಿನಯಿಸಿರುವ ಚಿತ್ರದ ಹಾಡು. ಇದಾದ ತಕ್ಷಣ ಬೊಂಬಾಟ್ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಶ್ರುತಿಯವರು. ಆಲ್ ರೈಟ್, ಅದಾದ ತಕ್ಷಣ ವಿನೋದ ಅವರೇ ನಿಮ್ಮ ಗೀತೆ, ತದನಂತರ ಮುಗಿಲ ಮಲ್ಲಿಗೆ ಓ ಬಾಯ್ ಕಾಂಚನ್ ಕೋಪರಡಿಯವರು, ತದನಂತರ ಮಹೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ವೈ ವೈ ಫ್ರಾಮ್ ದ ಮೂವಿ ಪವರ್, ನನ್ನ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ಚಿತ್ರದ ಗೀತೆ. ಸೊ ಸ್ನೇಹಿತರ ಉತ್ತಮ ಗೀತೆಗಳು. ಸೊ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಅವರು, ಮಂಜುನಾಥ್ ಸರ್, ಸೈಸೈ ಮೋನಾಲಿಸಾವೊಂದಿಗೆ ನನ್ನ ಶಾಲೆ ದಿನಗಳಲ್ಲಿ ನನಗೆ ಇಷ್ಟವಾದ ಜೀವ ಕನ್ನಡ ದೇಹ ಕನ್ನಡ ಈ ಗೀತೆಯನ್ನು ಪ್ರಸಾರ ಮಾಡಬಹುದಾ ಅಂತ ಕೇಳಿದರು. ಪ್ರಸಾರ ಮಾಡಬಹುದಾ, ಮಾಡೇ ಮಾಡುತ್ತೇನೆ ನಾನು ನಿಮಗೋಸ್ಕರ ವಿಶ್ವನಾಥ್ ಅವರೇ. ತದನಂತರ ಜಯಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಜೊತೆಯಲ್ಲಿ, ಆಹಾ ಸೂಪರ್ ಹಿಟ್ ಆದ ಗೀತೆ, ಅವರ ಶಾಲೆ ದಿನವನ್ನು ನೆನಪಿಸುತ್ತಾ ಗೀತೆಯನ್ನು ರಿಕ್ವೆಸ್ಟ್ ಮಾಡಿರುವ ಈ ಗೀತೆ. ತದನಂತರ ಬರ್ತಾ ಇದೆ ಒಳ್ಳು ಬರಿ ಒಳ್ಳು, ಎಸ್ ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ. ಹಿಂಗಿದೆ ಗೀತೆಗಳ ಲೈನ್ ಅಪ್ ಒಂದಿಗೆ ನಾವು ಶಾಲೆ ಸ್ಪೆಷಲ್. ಬಂದ ಬಂದ ಮಂಜುನಾಥ ಗಂಟಿ ಬಾರಿಸ್ಕೋತ್ ಬಂದ. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಮಂಜುನಾಥ ಗಂಟಿ ಬಾರಿಸ್ಕೋತ್ ಯಾಕೆ ಬರ್ತಾನ, ಶಾಲೆ ಸ್ಪೆಷಲ್ ಕಾರ್ಯಕ್ರಮ ತಗೊಂಡು ಬರ್ತಾನ. ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಕನ್ನಡ ಸಿನಿಮಾದ ಒಂದು ಸುಮಧುರವಾದ ಗೀತೆ ರಿಕ್ವೆಸ್ಟ್ ಮಾಡುವುದೆ ಕಾರ್ಯಕ್ರಮದ ವಿಶೇಷತೆ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀರಾ, ಆ ಗೀತೆ ರಿಕ್ವೆಸ್ಟ್ ಮಾಡ್ತೀರಾ, ನಿಮಗೆ ಆ ಗೀತೆ ಕೇಳಿದಾಗ ನಿಮ್ಮ ಶಾಲೆಯ ದಿನಗಳ ಸಿಹಿಯಾದ ನೆನಪುಗಳು ಬರುತ್ತೆ ಕಣ್ಮುಂದೆ, ಮುಖದ ಮೇಲೆ ಒಂದು ನಗು ಬರುತ್ತೆ. ಈಗಿನ ಕ್ಷಣ ನೀವು ನಕ್ಕಿದರೆ ಅದೇ ನನ್ನ ಈ ಕಾರ್ಯಕ್ರಮದ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಭಾಗವಹಿಸಿದ್ರಿ. ಬನ್ನಿ, ಶೋಭಾ ಡವಲಿ ಅವರ ಮುಖದ ಮೇಲೆ ನಗು ಬರುತ್ತೆ, ಶಾಲೆ ದಿನಗಳ ಅವರ ಕಣ್ಮುಂದೆ ಬರುತ್ತೆ. ಹಾಡನ್ನು ಕೇಳಿ ಮಜಾ ಮಾಡಿ.

ವೇಣುಧ್ವನಿ ಇದು 90.4 FM ಕೆ ಎಲ್ ಇ ಕನಸು. ಸ್ನೇಹಿತರೆ, ಉತ್ತಮ ಗೀತೆಗಳೊಂದಿಗೆ ಮುಂದೆ ಹೋಗುತ್ತಾ ಇದೆ ನಮ್ಮ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಬನ್ನಿ, ಮಹೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಪವರ್ ಚಿತ್ರದ ನನ್ನ ಪವರ್ ಸ್ಟಾರ್ ಅಭಿನಯಿಸಿರುವ ಚಿತ್ರದ ಈ ಗೀತೆ, ಅವರು ಟೆಂತ್ ನಾನು ಟೆಂತ್ನಲ್ಲಿ ಇದ್ದ ಈ ಒಂದು ಸಿನಿಮಾ ತೆರೆಗೊಂಡಿತ್ತು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಈ ಒಂದು ಚಿತ್ರದ ದಂಪವರ ಹಾಡು ಬಂದಿತ್ತು ರೀ, ಟಿವಿಯಾಗ ನೋಡ್ತಿದ್ವಿ ರೀ. ಅದ್ರಾಗ ಟನ ಅದ್ರಾಗ ಏನು ಸ್ಟೆಪ್ ಮಾಡ್ಯಾರ ರೀ ಸ್ನೇಹಿತರೆ, ಸೂಪರ್. ಕಾರ್ಯಕ್ರಮದ ಈಗಿನ ಪ್ರಸಾರವಾಗಿರೋ ಗೀತೆ ಕಂಚನ್ ಕೊಪ್ಪರಡಿ ಅವ್ರದ್ದು, ಅದರಗಿತ ಮುಂಚಿನ ಗೀತೆ ಪ್ರೇಮಚಂದ್ರಮ ಅದಾಗಿತ್ತು ವಿನೋದ್ ಅವ್ರದ್ದು, ಅದರಗಿತ ಮುಂಚಿನ ಗೀತೆ ಶ್ರುತಿ ಅವ್ರದ್ದು ಚಿನ್ನ ಹೇಳೇ ಹೇಗಿರುವೆ. ಉತ್ತಮ ಗೀತೆಗಳು ಈಗ ಮುಂದಿನ ಗೀತೆಗಳು ಹೀಗಿವೆ ಸ್ನೇಹಿತರೆ. ಜೀವ ಕನ್ನಡ ದೇಹ ಕನ್ನಡ ವಿಶ್ವನಾಥ್ ಅವ್ರದ್ದು, ಜಯಶ್ರೀ ಅವರು ರಿಕ್ವೆಸ್ಟ್ ಮಾಡಿರುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಒಳ್ಳು ಬರೀ ಒಳ್ಳು ಲಕ್ಷ್ಮಿ ಅವ್ರದ್ದು. ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಬಂದ ಮಂಜುನಾಥ ಗಂಟಿ ಬಾರಿಸ್ಕೊತ್ ಬಂದ. ಈ ಗಂಟಿ ಬಾರಿಸ್ಕೊತ್ ಮಂಜುನಾಥ ಯಾಕೆ ಬರ್ತಾನ? ಶಾಲೆ ದಿನಗಳನ್ನು ನೆನಪಿಸುತ್ತಾ ಬರ್ತಾನ. ಐಸ್ ಕ್ರೀಮ್ ಮಾರಕ್ಕೆ ಬರಂಗಿಲ್ಲರಿ ನಾನು. ಸೊ ದಿನೇಶ್ ಕಾಸರ್ಗೋಡಿಂದ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಾರೆ, ಮನಕ್ಕೆ ಶಕ್ತಿ ಈ ಗೀತೆ. ಆಲ್ ರೈಟ್, ಪ್ರಸಾರ ಮಾಡುತ್ತೇನೆ ದಿನೇಶ್ ಅವರೇ. ವಾಟ್ಸಪ್ ಮೆಸೇಜನ್ನು ನೀವು ಮಾಡಿದಿರಾ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಶಾಲೆ ಸ್ಪೆಷಲ್ ಹಾಡನ್ನು ಕೇಳಿ ಮಜಾ ಮಾಡಿ. ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು.

ಆಲ್ ರೈಟ್ ಆತ್ಮೀಯರೇ, ಬರೆಯುವಳು ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಲಕ್ಷ್ಮಿಯವರು. ಬನ್ನಿ, ಕಾರ್ಯಕ್ರಮದ ಮುಂದಿನ ಹಾಡುಗಳು ಹೀಗಿವೆ. ಮನಕ್ಕೆ ಶಕ್ತಿ ಕಾಸರಗೋಡು ಇಂದ ದಿನೇಶ್ ಅವರು, ಎಸ್ ದಿನೇಶ್ ಕಾಸರಗೋಡು ಅವರು ರಿಕ್ವೆಸ್ಟ್ ಮಾಡಿರೋ ಈ ಗೀತೆಯಾಗಿದೆ ಕಾರ್ಯಕ್ರಮದಲ್ಲಿ. ತದನಂತರ ನಿನ್ನ ಕಂಡ ಕ್ಷಣದಿಂದ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಉಮೇಶ್ ಅವರು. ಈಗ ಜಸ್ಟ್ ಕಸ್ತೂರಿಯವರು ಕರೆ ಮಾಡಿ ತುತ್ತುವನ್ನು ತಿನ್ನೋಕ್ಕೆ ಬಗಸ್ ನೀರು ಕುಡಿಯೋಕ್ಕೆ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ತದನಂತರ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಕುಳಿತಿಗ ಅವರು ರಿಕ್ವೆಸ್ಟ್ ಮಾಡಿರುವ ಮೆಹಬೂಬಾ ಓಂ ಚಿತ್ರದ ಗೀತೆ, ಕನ್ನಡ ಚಿತ್ರರಂಗದ ನೀವು ನಿಮ್ಮ ಶಾಲೆ ದಿನಗಳಲ್ಲಿ ಕೇಳಿರುವ ಒಂದು ಗೀತೆ ರಿಕ್ವೆಸ್ಟ್ ಮಾಡುವುದೇ ಕಾರ್ಯಕ್ರಮದ ವಿಶೇಷತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಿನ ಈ ಒಂದು ದಿನ ಪ್ರಾರಂಭವಾಯಿತು ಒಂದು ದುಃಖದ ಸುದ್ದಿಯೊಂದಿಗೆ. ನಾನಾ ಪಾಟೇಕರ್ ಅವರು ಉತ್ತಮ ನಟರು, ಉತ್ತಮ ವ್ಯಕ್ತಿ, ಉತ್ತಮವಾದ ಒಂದು ವ್ಯಕ್ತಿತ್ವ ಅದು, ಅವರು ಇನ್ನು ನಮ್ಮೊಂದಿಗೆ ಇಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ನಾನು ಅವರ ಒಂದು ಮಾತನ್ನು ಹೇಳಿದೆ. ಅವರು ಒಂದು ಸಂದರ್ಶನದಲ್ಲಿ ಹೇಳಿದರು, ಯಾಕೆ ಅಹಂ ಮಾಡ್ತೀರಾ, ಘಮಂಡ್ ಮಾಡ್ತೀರಾ, ಕೋಪ ಮಾಡ್ತೀರಾ? ನಿಮಗೋಸ್ಕರ ಒಂದು ಗಿಡ ಬೆಳೆದು ಒಣಗಿ ಕತ್ತರಿಸಿ ಅಲ್ಲಿ ಒಂದು ಕಡೆ ಇಟ್ಟಿದ್ದಾರೆ, ಅದರ ಮೇಲೆ ನೀವು ಶವವಾಗಿ ಮಲ್ಕೋತೀರಾ ಒಂದಿನ, ಯಾಕೆ ಇಷ್ಟು ಅಹಂ ಮಾಡ್ತೀರಾ ಅಂತ. ಈಗ ನಾನು ಕೂಡ ಭಾಳಷ್ಟು ಜನ ಸ್ಟೇಟಸ್ ಇಡ್ತಾ ಇದ್ದಾರೆ, ಅದರಲ್ಲಿ ಒಂದು ಒಳ್ಳೆಯ ಸಂದರ್ಶನದಲ್ಲಿ ಅವರು ಹೇಳಿರುವ ಮಾತು, ಇಡೀ ಆಯುಷ್ ಪೂರ್ತಿ ನಾನು ಕನ್ನಡಿ ಒರೆಸ್ಕೋತ್ ಕೂತಿದ್ದೆ, ಆದರೆ ಧೂಳ ನನ್ನ ಮುಖದ ಮೇಲೆ ಹತ್ತಿತ್ತು. ಏನು ಲೈನ್ ನೋಡ್ರಿ, ವ್ಯಕ್ತಿನೇ ಬೇರೆದಿತ್ತು ರೀ ಆತ್ಮೀಯ ಸ್ನೇಹಿತರೆ. ಅವರ ನಟನೆ ಮಾತ್ರ ಅಲ್ಲ, ವೈಯಕ್ತಿಕ ಜೀವನದಲ್ಲಿ ಒಂದು ನಂಬರ್ ವ್ಯಕ್ತಿ ಇದ್ದರು ಅವರು. ಸೊ ಅವರು ಇನ್ನೂ ನಮ್ಮೊಂದಿಗೆ ಇಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಉತ್ತಮವಾದ ಒಂದು ಅವರ ಒಂದು ವ್ಯಕ್ತಿತ್ವದಲ್ಲಿ ಏನಾದರೂ ಒಂದು ಒಳ್ಳೆಯ ಗುಣವನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ ಆತ್ಮೀಯರೇ, ಕೆಲಸ ಮಾಡೋಣ. ಏಕೆಂದರೆ ನಾವು ನಮ್ಮ ಜೀವನದಲ್ಲಿ ಯಾರೇ ನಮ್ಮ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋದರೆ ಅವರಲ್ಲಿರೋ ಒಳ್ಳೆಯ ಗುಣವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು ಅವರನ್ನು ನೆನೆಸ್ಕೊಂಡು ಜೀವನ ಮಾಡಿದರೆ ಇದೇ ಉತ್ತಮವಾದ ಅವರಿಗೆ ಕೊಡೋ ಶ್ರದ್ಧಾಂಜಲಿ. ಅದು ಬರೇ ನಾನಾ ಪಾಟೇಕರ್ ಅಂತೇನೇ ಇಲ್ಲ, ಯಾರೇ ಒಬ್ಬ ಸ್ವತಂತ್ರ ಹೋರಾಟಗಾರರಾಗಿರಬಹುದು, ಬಹಳ ಉತ್ತಮವಾದ ವ್ಯಕ್ತಿಯಾಗಿರಬಹುದು, ಅವ್ರ ಬಗ್ಗೆ ಓದಿ ಅವರಲ್ಲಿ ಇರೋ ಒಂದು ಒಳ್ಳೆಯ ಗುಣ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನಕ್ಕೆ ಒಂದು ಒಳ್ಳೆ ದಾರಿಯನ್ನು ತಗೊಂಡು ಬನ್ನಿ ಆತ್ಮೀಯ ಸ್ನೇಹಿತರೆ. ಶಾಲೆ ಸ್ಪೆಷಲ್ ಕಾರ್ಯಕ್ರಮದ ಮುಂದಿನ ಗೀತೆ ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಗೀತೆ ಬಾಬಾ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯಿಸಿರುವ ನಿನ್ನ ಕಂಡ ಕ್ಷಣದಿಂದ. ಎಸ್, ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರರಂಗದ ನಿಮ್ಮ ಶಾಲೆಯ ದಿನಗಳ ಸ್ಪೆಷಲ್ ಕಾರ್ಯಕ್ರಮ, ಅಂದರೆ ನಿಮ್ಮ ಶಾಲೆಯ ದಿನಗಳಲ್ಲಿ ಕೇಳಿರುವ ಒಂದು ಗೀತೆಯನ್ನು ರಿಕ್ವೆಸ್ಟ್ ಮಾಡೋದ ಸ್ಪೆಷಲ್ ಕಾರ್ಯಕ್ರಮ. ಸೊ ಸ್ನೇಹಿತರೆ, ದಯವಿಟ್ಟು ಯಾವುದಾದ್ರು ದೇವ್ರ ಗೀತೆ ಇದ್ದರೆ ಅದಕ್ಕೆ ಚಿತ್ರಮಂದಿರದಲ್ಲಿ ಸೀಮಿತವಾಗಿಡೋಣ. ಆತ್ಮೀಯ ಸ್ನೇಹಿತರೆ, ಇಲ್ಲಿ ರಿಕ್ವೆಸ್ಟ್ ನೀವು ಮಾಡಿದಿರಿ ದಿನೇಶ್ ಅವರೇ, ಇದು ದೇವ್ರದ್ದೇ ಆಗಿತ್ತು, ಗುರುಗಳದಾಗಿತ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಪ್ರಸಾರವಾಯಿತು. ನನ್ನ ಒಂದೇ ಒಂದು ರಿಕ್ವೆಸ್ಟ್ ಆತ್ಮೀಯರೇ, ಆಧ್ಯಾತ್ಮ ಗೀತೆಗಳು ಆಫ್ ಕನ್ನಡ ಸಿನಿಮಾ ಚಿತ್ರಮಂದಿರ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನೀವು ದಯವಿಟ್ಟು ಅಲ್ಲಿ ಬಂದು ಭಾಗವಹಿಸಿ ಆ್ಯಂಡ್ ರಿಕ್ವೆಸ್ಟ್ ಮಾಡಿ. ಓಕೆನಾ? ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ ನಿನ್ನ ಕಂಡ ಕ್ಷಣದಿಂದ. ಈ ಗೀತೆ ಆದ ತಕ್ಷಣ ತುತ್ತನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ ಕಸ್ತೂರಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ತದನಂತರ ಮೆಹಬೂಬಾ ಮೆಹಬೂಬಾ ಅನ್ನೋ ಗೀತೆ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಕೃತಿಕಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು, ಗಜಾನನ್ ಖಾಮ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಇಲ್ಲೇ ಸ್ವರ್ಗ ಇಲ್ಲೇ ನರಕ. ನಾನಾ ಪಾಟೇಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ವ್ಯಕ್ತಿ ಕೂಡ ಉತ್ತಮ, ನಟನೆ ಕೂಡ ಉತ್ತಮ, ನಾನು ಅದೇ ಹೇಳ್ತಾ ಇದ್ದೆ. ಸ್ನೇಹಿತರೆ, ಕಾರ್ಗಿಲ್ ಯುದ್ಧದಲ್ಲಿ ಇವರು ಬರೇ ಭಾಗವಹಿಸಿದ್ದಾರೆ ಅನ್ನೋ ವಿಷಯ ನನಗೆ ಮೊನ್ನೆ ಮೊನ್ನೆ ಗೊತ್ತಾಯಿತು. ಆತ್ಮೀಯ ಸ್ನೇಹಿತರೆ, ಏನು ಹೇಳಿದ್ರಿ ಅಪ್ಪ, ಒಂದು ಸಂದರ್ಶನದಲ್ಲಿ ಅವರಿಗೆ ಕೇಳ್ತಾ ಇದ್ರು, ಅದನ್ನು ಅವರು ಸಹಜವಾಗಿ ಹೇಳಿದ್ರು. ಇನ್ನು ಬೇರೆ ಯಾರು ನಟರಿದ್ದರೆ ಅದನ್ನು ಒಂದಲ್ಲ ಹತ್ತು ರಬ್ಬರ್ ಬ್ಯಾಂಡ್ ಥರ ಜಗ್ತಿದ್ರು. ಇವರು ಅಂದರು, ನಾವು ಏನೂ ಇಲ್ಲ, ಅಲ್ಲಿರೋ ಎಷ್ಟೋ ಜನ ಎಷ್ಟೋ ಸೈನಿಕರು ಯಾವ ಥರ ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ, ನಾನಿನ್ನೂ ಒಂದು ಸ್ವಲ್ಪ ಮಾಡೋಕೆ ಹೋದ್ನೆ ಅಷ್ಟೇ ಅಂತ. ಅದು ಒಂದು ಸ್ವಲ್ಪ ಮಾಡೋ ಒಂದು ಗಮ್ಮತ್ತು ಏನ್ರಿ, ಅದು ಮಶ್ಕಿರಿ ಏನ್ರಿ, ಇಲ್ಲ. ಕಾರ್ಗಿಲ್ ಯುದ್ಧದಲ್ಲಿಯೂ ಕೂಡ ಅವರು ಭಾಗವಹಿಸಿದರು, ರೈತರಿಗೆ ಎಷ್ಟೆಲ್ಲ ಮಾಡಿದ್ರು, ಸ್ವತಃ ರೈತರು ಇವರು. ಅವರ ಜೀವನ ಬಹಳ ಸರಳವಾಗಿತ್ತು, ಬಹಳ ಉತ್ತಮವಾದ ವ್ಯಕ್ತಿತ್ವ ನಮ್ಮೊಂದಿಗೆ ಇನ್ನಿಲ್ಲ ಅನ್ನೋ ಒಂದು ದುಃಖ ಇದೆ. ಆದರೆ ದುಃಖ ಅಂತ ಅಲ್ಲ ಆತ್ಮೀಯ ಸ್ನೇಹಿತರೆ, ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೇನೆ, ಜೀವನದ ಸತ್ಯ ಸಾವು. ನೀವು ಜನಿಸಿದ್ದೀರಾ ಅಂದರೆ ಅದೇ ದಿನ ಅಚ್ಚೊಡಿಸ್ಕೊಂಡು ಬಂದಿರ್ತೀರಾ ನಿಮ್ಮ ಸಾವಿನ ದಿನ. ಸೊ ಆ ಗ್ಯಾಪ್ನಲ್ಲಿ ಏನು ಮದ್ದಿಗೆ ನಡೆಯುತ್ತೆ ನೋಡಿ, ಅದೇ ಜೀವನ. ಮತ್ತು ಇನ್ಯಾಕೆ ಚಿಂತಿ, ಕೋಪ, ಕ್ರೋಧ, ಕಾಮ, ಇವು ಲೋಭ, ಇನ್ನೊಬ್ಬರ ಮೇಲೆ ಒಟ್ಟಿಗೆಚ್ ಮಾಡೋದು, ಅವ್ರ ಬಗ್ಗೆ ಇವ್ರಿಗೆ ಹೇಳೋದು, ಇವ್ರ ಬಗ್ಗೆ ಅವ್ರಿಗೆ ಹೇಳೋದು, ಬಿಟ್ಟುಬಿಡಿ, ಖುಷಿಯಿಂದ ಇರ್ರಿ. ಶಾಲೆ ಸ್ಪೆಷಲ್ ಉದ್ದೇಶ ನಿಮ್ಮ ಶಾಲೆಯ ದಿನಗಳನ್ನು ನೆನಪಿಸುತ್ತಾ. ಬಿಜಾಪುರಿನ ಕಾಂಚನ ಅವರು ಅವರ ಮುಖದ ಮೇಲೆ ನಗುವಿನೊಂದಿಗೆ ಬಂದಳು.

ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಜೀವನದ ಎರಡು ಸತ್ಯ ಹೌದಲ್ವಾ ಆತ್ಮೀಯರೇ? ಜನ್ಮ ಸಾವು, ಅದಕ್ಕೆ ಹೆಂಗೆ ಲೈನ್ ಬರ್ದಾರ ನೋಡ್ರಿ ವಿನಾಯಕ್ ಡೌಲಿಯವರು. ಒಳ್ಳೇದಾಗ್ಲಿ, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮದ ಮುಂದಿನ ಹಾಡು ಇಲ್ಲಿ ಸ್ವರ್ಗ ಇಲ್ಲೇ ನರಕ ನಾಗರ ಹೊಳೆ ಚಿತ್ರದು ಗೀತೆ ಗಜಾನನ್ ಕಾಮ್ಕರ್ ಅವರದು. ವಿಚಾರವನ್ನು ತಿಳಿಸಿದ್ದಕ್ಕೆ ಧನ್ಯವಾದ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ಒಂದು ಸಂದರ್ಶನದ ಮಾತು ಅದು ವಿನಾಯಕ್ ಅವರೇ, ವಿಚ್ ಇಸ್ ಕಟ್ಟಿಗೆಯನ್ನು ನಾವು ಯಾಕಪ್ಪ ಇಷ್ಟು ಅಹಂ ಮಾಡ್ತೇವೆ, ನಮಗೋಸ್ಕರ ಚಿತೆಯ ಕಟ್ಟಿಗೆ ಆಲ್ರೆಡಿ ಗಿಡ ಬೆಳೆದು ಒಣಗಿ ಕತ್ತರಿಸಿಟ್ಟಾರೆ. ಆ್ಯಂಡ್ ವೈಯಕ್ತಿಕ ಜೀವನದಲ್ಲಿ ಅವರು ಅದನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅವರ ಒಂದು ಚಿತೆ ಗೋಸ್ಕರ ಕಟ್ಟಿಗೆಯನ್ನು ರೆಡಿ ಮಾಡಿಟ್ಟಿದ್ದರು ರೀ ಯಾರು, ನಾನಾ ಪಾಟೇಕರ್. ಎಸ್, ನಿಜ, ಅವರು ಒಂದು ಸಂದರ್ಶನದಲ್ಲಿ ಅದನ್ನು ಹೇಳಿದರು. ಅಲ್ಲೇ ನೋಡಿರಪ್ಪ, ನನಗೆ ಜಬಕ್ಕಾಯಿತು. ನಿಜ ಅಲ್ವಾ ಆತ್ಮೀಯರೇ? ಈಗ ನೋಡಿ, ನನ್ನ ತಂದೆ ಬಿಟ್ಟು ಹೋದರು ನನಗೆ, ಆದರೆ ಆ ಒಂದು ತಂದೆಯ ಒಂದು ಚಿತೆಗೋಸ್ಕರ ಏನು ಕಟ್ಟಿಗೆ, ಆ ಕಟ್ಟಿಗೆ ಅಲ್ಲಿ ಸದಾಶಿವನಗರ ಶಮಶಾನ ಭೂಮಿಯಲ್ಲಿ ಏನಿದೆ ಅಲ್ಲಿ ಒಂದು ಕಟ್ಟಿಗೆದು ಒಂದು ರಾಶಿನೇ ತುಂಬಿದೆ. ಆ ರಾಶಿಯಲ್ಲಿ ಎಷ್ಟು ಬಾರಿನ ಅಲ್ಲಿಂದ ಹೋಗಿರ್ಬೋದು ನಾನು, ಆದರೆ ಗೊತ್ತಿತ್ತಾ ಈ ಒಂದು ಕಟ್ಟಿಗೆ ಇವ್ರಿಗೋಸ್ಕರ, ಈ ಒಂದು ಕಟ್ಟಿಗೆ ಅವ್ರಿಗೋಸ್ಕರ ಅಂತ? ಇನ್ಯಾಕೆ ರೀ ಕೋಪ ಮಾಡ್ತೇವೆ, ಇನ್ಯಾಕೆ ದ್ವೇಷ ಮಾಡ್ತೇವೆ, ಇನ್ಯಾಕೆ ನಾವು ಒಟ್ಟಿಗೀಜ್ ಮಾಡ್ತೇವೆ? ಖುಷಿಯಿಂದ ನೆಮ್ಮದಿಯಿಂದ ಇರೋಣ, ಹೌದಲ್ವಾ? ಕಾರ್ಯಕ್ರಮದ ಮುಂದಿನ ಗೀತೆಗಳು ಹೀಗಿದೆ: ಇಲ್ಲೇ ಸ್ವರ್ಗ ಇಲ್ಲಿ ನರಕ, ಬಂದಳು ಬಂದಳು ಕಾಂಚನ, ಸೋಲೆ ಇಲ್ಲ ಕರುಣಾ ಗೋಟೇಕರ್ ಅವ್ರದು, ಮೆಹಬೂಬಾ ಲಾಸ್ಟ್ ಗೀತೆ. ನೋಡೋಣ, ಇಷ್ಟು ಗೀತೆಗಳು ಇದಾವ, ಪಟ್ಟ ಪಟ್ ಹಾಡನ್ನು ಕೇಳೆ ಮಜಾ ಮಾಡಿ.

0: ನಾನು ಹೋಗಿ ಬರಲೆ.
1: ಊರಿಗೆಲ್ಲ ಇವನೇ ಒಬ್ಬ ಶೂರ, ಹೋಗಿ ಬಾರತರಲೆ.
0: ಬಂದಳು ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ.

ಕಾರ್ಯಕ್ರಮದ ಕೊನೆಯ ಗೀತೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ಈ ಶಾಲೆ ಸ್ಪೆಷಲ್ ಕಾರ್ಯಕ್ರಮ. ಇಲ್ಲಿಯವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಮ್ಮ ಇವತ್ತಿನ ದಿನ ತಮ್ಮ ಸಮಯ ಹಾಗೂ ನಾನು ನಮ್ಮ ನಾನಾ ಪಾಟೇಕರ್ ಸರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿದೆ. ಇದಕ್ಕೆ ತಕ್ಕಂತೆ ತಾವೆಲ್ಲರೂ ಪ್ರಾರ್ಥನೆ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ರಾಜಶ್ರೀ ಅವರು ಯಾವನು ಹೇಳೋದು ನಿಜ ಅನಿಸುತ್ತೆ, ಏನು ಅನಿಸುತ್ತೆ ಗೊತ್ತಾಗ್ತಾ ಇಲ್ಲ. ಆ ವಿಷಯದಲ್ಲಿ 1 ಇಯರ್ ಕಮ್ಮಿ ಆಗುತ್ತೆ, ನಾವೂ ಸೆಲೆಬ್ರೇಟ್ ಮಾಡಬಹುದಾ ಅಂತ ಅರ್ಥ ಆಗ್ತಾ ಇಲ್ಲ. ಬಟ್ ಇರಲಿ ಸರ್. ಇವತ್ತು ಕೇತನ್, ಆಲ್ ರೈಟ್, ಕೇತನ್ ಅವರ ಜನ್ಮದಿನನ. ಓಕೆ ಕೇತನ್ ಅವರೇ, 100 ಕಾಲು ಸುಖವಾಗಿ. ನಾನು ಫಸ್ಟ್ ಅದನ್ನ ನೋಡೋದು ಬಿಟ್ಟು 100 ಕಾಲು ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ಡೇ. ನೀವು ಹಿಂಗೆಲ್ಲ ವಿಚಾರ ಮಾಡ್ಕೋತ ಕೂತ್ರೆ ಜೀವನ ಯಾವತ್ತೂ ದುಃಖದಲ್ಲಿಯೇ ಕಳಿತೀರಾ. ದಯವಿಟ್ಟು ಜನ್ಮದಿನ ಜನ್ಮದಿನವಾಗಿ ನೋಡಿ. ಇವತ್ತಿನ ದಿನ ಖುಷಿಯಾಗಿದ್ದಾರಲ್ಲ, ಮೋಗೇತ್, ನಾಳಿದ್ ನಾಳೆ ಹೋಗಿದ್ದು ಹೋಯ್ತು. ರಾಜಶ್ರೀ ಅವರೇ, ನಮ್ಮ ಕೇತನ್ ಅವರ ಜನ್ಮದಿನ ಇದೆ, ಸೊ ಅವರಿಗೆ ಒಳ್ಳೆಯದಾಗಲಿ. ಬರ್ತಾ ಇದೆ ಒಂದು ಮಹಾಲಯ ಅಮಾವಾಸ್ಯೆ, ಪುರುಷರಿಗೆ ಬಹಳ ಉತ್ತಮ ಅಂತ ಹೇಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಹಾಗೆ ಪಿತೃಪಕ್ಷ ಎಲ್ಲ ಹಿರಿಯರ ಆಶೀರ್ವಾದ. ಎಲ್ಲ ನಾವು ನೆಗೆಟಿವ್ ಆಗಿ ಯಾಕೆ ವಿಚಾರ ಮಾಡಿದ್ರಿ, ಖುಷಿಯಿಂದ ಇರ್ರಿ. ಆಲ್ ರೈಟ್, ಕೇತನ್ ಅವರು ಇಫ್ ಹಿ ಈಸ್ ಲಿಸ್ನಿಂಗ್ ಟು ದಿಸ್ ಶೋ, ಅವರೇನಾದ್ರು ಕೇಳ್ತಾ ಇದ್ದಾರಂದರೆ ಅವ್ರಿಗೆ ಒಳ್ಳೆಯದಾಗಲಿ. ದಯವಿಟ್ಟು ಆತ್ಮೀಯ ಸ್ನೇಹಿತರೆ, ಕೃತಜ್ಞತೆ ಭಾವನೆಯನ್ನು ತೊಗೊಂಡು ಬನ್ನಿ. ಈಗ ನಾನು ಆಸ್ಪತ್ರೆಗೆ ಹೋಗಬೇಕು, ಒಬ್ಬರು ಅಡ್ಮಿಟ್ ಆಗಿದ್ದಾರೆ ನಮ್ಮ ಪರಿಚಯದವರು. ಈಗ ನಾನು ಆಸ್ಪತ್ರೆಗೆ ಹೋದಾಗ ಆತ್ಮೀಯ ಸ್ನೇಹಿತರೆ ವಿಚಾರ ಮಾಡಿ, ನೀವು ಎಂಥೆಂಥ ಜನರು ಹೊರಗಡೆ ಪರಿವಾರದವರು ಇರ್ತಾರೆ. ನನಗದು ನೋಡಿ ಅನ್ಸದೆ, ಯಾಕೆ ನೀವು ವಾರಕ್ಕೆ ಒಮ್ಮೆ ನಿಮ್ಮ ಜೀವನದಲ್ಲಿ ನಿಮಗೆ ಖಿನ್ನತೆ, ನಿಮಗೆ ಇದು ಅದು ಅಂದ್ರೆ ಒನ್ ರೌಂಡ್ ಆಸ್ಪತ್ರೆಗೆ ರೌಂಡ್ ಹೊಡೆದು ಬರ್ರಿ ಅಷ್ಟೆ. ನಿಮಗೆ ಆವಾಗ ಉಸಿರಾಡಕ್ಕೆ ಫ್ರೆಶ್ ಇದಾರು ಐತಿ, ಏನೋ ತ್ರಾಸಿಲ್ಲದೆ ಉಸಿರಾಡಕತ್ತೀರಿ, ನಡೆದಾಡಕತ್ತೀರಿ ಅನ್ನೋ ಒಂದು ಕೃತಜ್ಞತೆ ಭಾವನೆ ಇನ್ ಯುವರ್ ಸೆಲ್ಫ್ ಬರುತ್ತೆ. ದಯವಿಟ್ಟು ತಮ್ಮ ಜೀವನದಲ್ಲಿ ಆ ಒಂದು ಮಾನಸಿಕವಾಗಿ ನೀವು ಏನಾದ್ರು ದುಃಖ ಪಡೋದಿನ ಒನ್ ರೌಂಡ್ ಆಸ್ಪತ್ರೆಗೆ ಹೋಗಿ ಬರ್ರಿ. ಹಿಂಗೆ ವಾಕಿಂಗ್ ಮಾಡಿ ಬರ್ರಿ, ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಜನ ಇದ್ದಾರೆ. ಆ ಒಂದು ಉಸಿರು ವಾಪಸ್ ಬರಲಿ ಅಂತ ಎಷ್ಟು ಖರ್ಚು ಮಾಡ್ತಿರ್ತಾರೆ, ತಮ್ಮ ಜೀವನದ ಎಲ್ಲ ಸಂಪಾದನೆ ಹಾಕ್ತಿರ್ತಾರೆ. ನಿಮಗೆ ಗೊತ್ತಿಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ಸೂರ್ಯೋದಯ ಎಷ್ಟೋ ಜನ ನೋಡಿರೋದಿಲ್ಲ, ನೀವು ನೋಡಿದ್ದೀರಾ. ಯು ಕ್ಯಾನ್ ಡೆಫಿನೆಟ್ಲಿ ಹ್ಯಾವ್ ದಟ್ ಗ್ರ್ಯಾಟಿಟ್ಯೂಡ್ ರೀಪ್ಪ. ಆಲ್ ರೈಟ್, ಖುಷಿಯಿಂದ ಇರ್ರಿ. ರಾಜಶ್ರೀ ಅವರೇ, ಕೇತನ್ ಅವರಿಗೆ ಒಳ್ಳೆಯದಾಗಲಿ, ಹ್ಯಾಪಿ ಬರ್ಡೇ ಅವರಿಗೆ ಅಂತ ತಿಳಿಸುತ್ತಾ, ಜೀವನದಲ್ಲಿ ಅವನು ಏನು ಬೇಕಾದ್ ಮಾಡಲಿ ತಂದೆ ತಾಯಿಗೆ ಮೊದಲು ಮರ್ಯಾದೆ ಅಫ್ಕೋರ್ಸ್ ಕೊಡ್ತಾ ಇದ್ದಾನೆ. ಸೊ ಇಲ್ಲಿಯವರೆಗೂ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೇಳೋದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಬದೆ. ಪೈಲ ಏನಾರ ಆಯಿ ಬಾಬಾ, ನಂತರ ಕಾಯಪಾಯ ಜಿದಿನಕ್ಕೀಗಾವ್ತಾರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕೊತ್ರ ಜಿಂದಗಿ ಮೇ ವೋ ಕಲ್ಲಾಸ್, ಗುರು ಹಿರಿಯರು ಹೇಳಿರುವ ಮಾತು ಇದು 4ನೇ ದಿನದ ಜೀವನ. ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ 4 ದಿನದ ಜೀವನದಲ್ಲಿ 4 ಕಾಸು ಸಂಪಾದಿಸಿ, 4 ಜನರನ್ನ ಸಹಾಯ ಮಾಡಿ, 4 ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ 4 ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರೋದೆ ಇಷ್ಟರಿ ಇರುವುದು ಜೀವನ. ಮತ್ತಿನ್ಯಾಕೆ ರೀ ಮಾಡ್ತೀರ, ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ. ಖುಷಿಯಿಂದ ಇರಲಿಕ್ಕೆ ವೇಣು ಧ್ವನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ 2 ಅದ್ಭುತ ಬಹುಮಾನ. ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದುವರೆಗೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ, ತುತ್ತವನ್ನು ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಅಗಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಹಲವಾರು ಜನರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ಈಗ ರೈಟ್ ನಾವ್ ಮಾಡಿ, ಕೆಟ್ಟ ಕೆಲಸ ಮಾತ್ರ ತಳ್ತಾ ಇರ್ರಿ ನಾಳೆ ನಾಳೆ ನಾಳೆ ಅಂತ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯರೇ ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ, ಮನೆಗೆ ಬಂದು ಸ್ವಂತ ತಂದೆ ತಾಯಿಗೆ ಭಯವ ಛೇ ಛೇ ಅಂಥ ವ್ಯಕ್ತಿ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ನಿಮ್ಮ ಜೀವನ ಅಥವಾ ನನ್ನ ಜೀವನ, ನಿಮ್ಮ ಜೀವನದಲ್ಲಿ ಇರಲಿ ನನ್ನ ಜೀವನದಲ್ಲಿ ಇರಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳೋರು ನೆನಪಿಟ್ಕೊಂಡು ಕೊರಗ್ತಿರ್ತಾರೋ. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ 90.4 FM ನಲ್ಲಿ KLE ವೇಣುಧ್ವನಿಯನ್ನ. ಇದು ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸಾಕಷ್ಟು ಸಾಧನೆಗೈದಿರುವ ಸಾಧಕರನ್ನ ಪರಿಚಯಿಸುವಂತಹ ವಿಶೇಷ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಅನುಪಮ. ಇಂದು ವೃತ್ತಿಯಿಂದ ಉಪನ್ಯಾಸಕರಾಗಿ 2009 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳಗಾವಿಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಆರಂಭಿಸಿ ಹಾಗೆಯೇ ಹುಕ್ಕೇರಿ ಕೆಕೆ ಕೊಪ್ಪ ಕಾಲೇಜುಗಳಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಪ್ರಸ್ತುತ ಖಾನಾಪುರ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಡಾಕ್ಟರ್ ಅಡಿವೆಪ್ಪ ಬ ಇಟಗಿಯವರು ನಮ್ಮೊಂದಿಗಿದ್ದಾರೆ. ಜೊತೆಗೆ ಇವರು ಸಾಹಿತ್ಯಾಸಕರು, ಸಾಹಿತಿಗಳು ಮತ್ತು ಕವಿಗಳು ಕೂಡ. ತಮ್ಮ ಭಾಷಣ, ಪ್ರಬಂಧ ಮಂಡನೆ ಹಾಗೂ ಸಂಘಟನೆಯಿಂದ ಸಾರಸತ್ವ ಲೋಕದಲ್ಲಿ ಹೆಸರಾದವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಕೇಳುವವರಿಗೆ ನಮಸ್ಕಾರ.
0: ಸರ್, ಈಗ ನೀವು ಒಬ್ಬ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ, ಜೊತೆಗೆ ಸಾಹಿತ್ಯ ಅನ್ನೋದು ಕೂಡ ನಿಮ್ಮ ಒಂದು ಆಸಕ್ತಿಯ ವಿಷಯ. ಹಾಗಿದ್ರೆ ಇದು ನಿಮ್ಗೆ ಸಾಹಿತ್ಯದಲ್ಲಿ ಆಸಕ್ತಿ ಅನ್ನೋದು ಮೊದಲಿಗೆ ಇತ್ತ ಅಥವಾ ಈಗ ಪ್ರಾಧ್ಯಾಪಕರಾದ ಮೇಲೆ ಶಿಕ್ಷಣ ಕ್ಷೇತ್ರಕ್ಕೆ ಬಂದ ಮೇಲೆ ಇದು ಬೆಳೀತಾ?
1: ಸಾಹಿತ್ಯದ ಆಸಕ್ತಿ ನಾವು ಡಿಗ್ರಿ ಓದುವ ಹಂತದಲ್ಲಿ ನಮ್ಗೆ ಬೆಳೀತಾ ಹೋಯ್ತು. ಆದ್ರೆ ಅದಕ್ಕೆಲ್ಲ ಹಿನ್ನೆಲೆ ನಮ್ಮೂರಿನ ಗ್ರಾಮ ಸಂಸ್ಕೃತಿ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ನಡೆಯುವಂತ ಕೆಲವೊಂದು ಸಾಮಾಜಿಕ ನಾಟಕಗಳು, ಸಂಗ್ಯಾಬಾಳ ಅಂತ ನಾಟಕಗಳು, ಶ್ರೀಕೃಷ್ಣ ಪಾರಿಜಾತ, ಜೊತೆಗೆ ಹೆಚ್ಚು ನಮ್ಮಲ್ಲಿ ಸಂಗ್ಯಾಬಾಳ ನಾಟಕ ಭಾಳ ಪದೇ ಪದೇ ನಡೀತಾ ಇದ್ದು, ಅವುಗಳನ್ನು ಹಾಡು ಕೇಳ್ತಾ ಕೇಳ್ತಾ ನಮಗೇನು ವಿಚಾರ ಬರ್ತಾ ಇತ್ತು ಅಂದರೆ ಇವು ಓದುವಾಗಿದ್ದು ಅವನ್ನೆಲ್ಲ ರೀಪ್ಲೇಸ್ ಆಗ್ತಿತ್ತು ನಮಗೆ. ಎಷ್ಟು ಬೆಳೆತನಕ ಇವರು ಹೆಬ್ಬಟ್ಟಿನ ಜನ, ಎಷ್ಟು ಚಂದ ಹಾಡ್ತಾರೆ ಇವರು, ಯಾಕೆ ಎಷ್ಟು ಪಂಡಿತ ಎಷ್ಟು ಬಂತು ಇವ್ರದ್ದು ಅಂತ ನಮ್ಗೆ ಪ್ರಶ್ನೆ ಬರ್ತಿತ್ತು. ನಾವ್ಯಾಕೆ ಓದುಗರಾಗಿ ಒಂದು ಹಾಡನ್ನು ಯಾಕೆ ಬರೀಬಾರ್ದು, ಇಷ್ಟೆಲ್ಲ ಹೆಬ್ಬಟ್ಟಿನ ಜನ ಹಾಡ್ತಾರೆ. ನೆನಪಿಗೆ ತರಬೇಕಂದ್ರೆ ನಮ್ಮಲ್ಲಿ ಶಾಂತಮ್ಮ ಅಂತೇಳಿ ಒಬ್ಬ ಮಹಿಳೆ ಇದ್ದಳು. ಇಡೀ ಸಂಗ್ಯಾಬಾಳೆ ನಾಟಕದಲ್ಲಿ ಬಹಳಷ್ಟು ಸೌರ್ಯವಾದಂಥ ಒಂದು ಪಾತ್ರ ಅಂದರೆ ಈರಣ್ಣನ ಪಾತ್ರ, ಗಂಗಣ್ಣ ಹಸ್ಬೆಂಡ್ ಅವ. ಆ ಪಾತ್ರವನ್ನು ಅವಳು ಕೂಲಿ ಮಾಡುವಂಥವಳು ಮಹಿಳೆಗೆ, ಈ ಶೇಂಗಾ ಹರಿಯುವಾಗ, ಹತ್ತಿ ಬಿಡಿಸುವಾಗ ಆಕೆ ಫಲದಲ್ಲಿ ಹಾಡ್ತಾ ಇದ್ದಳು. ಅದು ನಮ್ಗೆ ಅದು ಸ್ಫೂರ್ತಿ ಆಗ್ತಿತ್ತು. ಇಂಥ ಮಹಿಳೆಯರು ಹಾಡ್ತಾರೆ, ನಾವು ಓದು ಬರೋ ಬರಲವ್ರು ಯಾಕಿಲ್ಲ ಅಂತೇಳಿ ಇದು ಒಂದು ಪ್ರೇರಣೆ ನಮಗೆ ಏನಾದರೂ ಮಾಡಬೇಕು ಅನ್ನೋ ಆಸಕ್ತಿ ಹುಟ್ಟಿತು. ಹಿಂಗೆ ನಮ್ಮ ಗ್ರಾಮೀಣ ಇಂಥ ಪ್ರತಿಭೆಗಳಿದ್ದಾವೆ, ನಾವು ಯಾಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ನಾವು ಬೇರೆ ತರಗತಿ ಇದ್ದಾಗ ಓದುವಾಗ ಪಾಶ್ಚಾತ್ಯ ಕಾವ್ಯಮಾಷೆ ಮತ್ತು ಭಾರತೀಯ ಕಾವ್ಯಮಾಷೆಗಳು ಬರ್ತವೆ. ಅವುಗಳು ನಾವು ಲಿಂಗರಾಜ ಕಾಲೇಜಿನಲ್ಲಿ ಓದ್ತಾ ಇರೋದ್ರಿಂದ ಅವತ್ತು ಭಾಳ ಒಳ್ಳೊಳ್ಳೆ ಉಪನ್ಯಾಸಕರು ನಮಗೆ ದೊರೆತಿದ್ದು ನಮ್ಮ ಭಾಗ್ಯ. ಡಾಕ್ಟರ್ ಬಸವರಾಜ್ ಜಗಜಂಪಿ ಸರ್, ಹಾಗೆ ಡಾಕ್ಟರ್ KR ಸಿದ್ಧಗಂಗಾ ಮೇಡಮ್ ಅವರು, ಹಾಗೆ MS ಇಂಚಲ್ ಸರ್ ಅವರು, ಇವರೆಲ್ಲ ನಮಗೆ ಪ್ರೇರಣೆ. ಅವರು ಕವಿತೆ ಹೇಳುವಾಗ, ಅವರು ವಿಶ್ಲೇಷಣೆ ಮಾಡುವಾಗ ನಮಗೆ ಭಾಳ ಮನಸ್ಸಿಗೆ ತಾಕ್ತಾ ಇದ್ದವು ಅಷ್ಟೇ. ಹಾಗೆ ನಾವು ಕೇಳಿದ್ರಂಥ ನಮ್ಮ ಜೊತೆ ನಮ್ಮ ಗೆಳೆಯ ಸ್ನೇಹಿತರಿದ್ದರು, ಅವರು ಲಿಂಗರಾಜ್ ಗಳಿಗೆ ಅಂತೇಳಿ, ಇವತ್ತು ಪೊಲೀಸ್ ವೃತ್ತಿ ಮಾಡ್ತಾ ಇದ್ದಾರೆ ಅವರು. ಜೊತೆಗೆ ವೀರಭದ್ರಗೌಡ ಪಾಟೀಲ್ ಅಂತೇಳಿ ಅವರು ಜಾಬ್ ಮಾಡ್ತಾ ಇದ್ದಾರೆ. ಈ ಮೂರು ಜನ ನಾವು ಕವಿತೆಗಳನ್ನು ಬರಿತಾ ಇದ್ದು. ಕವಿತೆಗಳು ಹೆಂಗಂದ್ರೆ ಒಬ್ಬರಿಗಿಂತ ಒಬ್ಬರು ಕಾಂಪಿಟೇಷನ್, ನಮ್ಮಲ್ಲಿ ನಮ್ಮಲ್ಲಿನೇ ಅದನ್ನು ಬರೆಯೋದು ಮತ್ತು ನಮ್ಮ ಸಿದ್ಧಗಂಗಾ ಮೇಡಮ್ಗೆ ತೋರಿಸೋದು. ಅದೊಂಥರ ನಮ್ಮ

0: ಜಗಜಂಪಿ ಸರ್ಗೆ ತೋರಿಸ್ತಾ ಇದ್ದು. ಅವ್ರು ನಮ್ಮನ್ನು ಬೆಣ್ಣೆ ತಟ್ತಿದ್ರು, ಇಲ್ಲ ಹೀಗೆ ಹೀಗೆ ಬರೀಬೇಕು, ಹೇಗೆ ಎಫೆಕ್ಟ್ ಆಗಬೇಕು, ನಿಮ್ಮ ಕವಿತೆ ಎಫೆಕ್ಟ್ ಆಗಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಿದ್ರು. ಸಿದ್ಧಗಂಗಾ ಮೇಡಮ್ ಅವರು ಮತ್ತು ಲಿಂಗರಾಜ್ ಕಾಲೇಜಿನಲ್ಲಿ ವಾರ್ಷಿಕ ಒಂದು ಮ್ಯಾಗ್ಜಿನ್ ಬರ್ತಿತ್ತು, ಅದರಲ್ಲಿ ನಮ್ಮ ಕವಿತೆಗಳು ಸೆಲೆಕ್ಟ್ ಆಗ್ತಿದ್ದು. ನಾವೇನು ನಮ್ಮ ಬಗ್ಗೆ ಕಳಕಳಿ ಇಟ್ಟು ಮಾಡಿದಾರಂತ ಹಾಗೇನಲ್ಲದ, ಮತ್ತು ಚರ್ಚಿಸಿದಾಗ ಸಣ್ಣ ಚುಟುಕುಗಳು ಬಹುಶಃ ಅಲ್ಲೇ ಮ್ಯಾಗ್ಜಿನ್ ಬರೋದ್ರಿಂದ ಅವಾಗ ನಮಗೆ ನಮ್ಮ ಗೆಳೆಯರಾಗಲಿ ಇತರೆ ಉಪನ್ಯಾಸಕರಾಗಲಿ ಪ್ರೇರಣೆ ನೀಡ್ತಾ ಬಂದರು, ನಿಮ್ಮಲ್ಲಿ ಏನೋ ಒಂದು ಶಕ್ತಿ ಇದೆ, ನೀ ಬರಿಬೇಕು ಅಂತ. ಆಮೇಲೆ ನಾವೇನು ಅವಾಗ ಬೆನ್ನತ್ತಿ ಹೋದವರಲ್ಲ, ಆದರೂ ಕವಿತೆಗಳನ್ನು ಬರಿಬೇಕಾದ್ರೆ ನನ್ನ ದೃಷ್ಟಿಯಲ್ಲಿ ಕವಿ ಅಂದರೆ ಒಬ್ಬ ಹುಚ್ಚು ಕಲ್ಪನೆಗಳ ಜಾಣ ಅಂತ ಕರಿತೀನಿ ನಾನು ಏನೋ ಒಂದು. ಆದರೆ ಮನಸ್ಸನ್ನು ಹತ್ರಾಗನೇ ತಲ್ಲೀನವಾಗಿ ಮಾಡ್ತೀವಿ, ಅದರಿಂದ ಹೊರಗೆ ಬರೋದು ಒಂದಿಷ್ಟು ಕಷ್ಟ, ಅದನ್ನು ನಾ ಭಾಳ ಎದುರಿಸಿದ್ದೀನಿ. ಹಾಗಾಗಿ ಇನ್ನು ನಮ್ಮ ಮುಂದಿನ ಓದಿಗೆ ಇದು ಪರ್ಸೆಂಟೇಜಿಗದು ಎಫೆಕ್ಟ್ ಆಗ್ತದೆ ಅಂತೇಳಿ ಮತ್ತೆ ಕಡಿಮೆ ಬರಿತಾ ಬಂದು ಅಷ್ಟೆ. ವರ್ಷದಲ್ಲಿ ಒಂದು 16 ಭಾಳ ಎಲ್ಲೋ ಸ್ಫೂರ್ತಿ ಬಂದಾಗ ಮನಸ್ಸಿಗೆ ನೋವಾದಾಗೂ ಒಂದು ಕವಿತೆ ಹುಟ್ಟಿದ್ದು, ಅಂಥ ಸಂದರ್ಭದಲ್ಲಿ ಬರಿತಾ ಬಂದಿದ್ದು. ಆ ಬರಿತಾ ಬಂದ ಅಲ್ಲಿವರೆಗಿನ ಬಹುಶಃ ಇದು ಸಂಗ್ರಹ ಇದು. ನಾ ಇವತ್ತು ಕವನ ಸಂಕಲನ ಚಂದ್ರಬಿಂದುವಿನಲ್ಲಿ ಮೂಡಿದಂಥ ಎಲ್ಲ ಕವಿತೆಗಳು ಅಂದಿನ ಸಂಗ್ರಹಗಳಂತ ಹೇಳ್ತೇನೆ ಅಷ್ಟೆ.
1: ಅಂದರೆ ಸರ್, ಇವಾಗ ನಿಮಗೆ ಹಳ್ಳಿಯ ಮುಗ್ಧ ಜನರ ಅವರ ಒಂದು ಜನಪದ ಕಲೆ ಆಗಿರ್ಬೋದು, ಹಾಗೇನೆ ನಿಮ್ಮ ಗುರುಗಳ ಪ್ರೇರಣೆಯಿಂದ ನಿಮಗೆ ಇದು ಸಾಹಿತ್ಯದಲ್ಲಿ ಆಸಕ್ತಿ ಮೂಡ್ತು ಅಂತ ಆಯ್ತು.
0: ಖಂಡಿತ ಅವರೇ ನಮ್ಗೆ ಸ್ಫೂರ್ತಿ ಇರೋದು.
1: ಸರ್, ಹಾಗಿದ್ರೆ ಇವಾಗ ತಮ್ಮ ಬಾಲ್ಯ ಹೇಗಿತ್ತು, ತಮ್ಮ ಬಾಲ್ಯದ ಪರಿಚಯ ಹಾಗೆ ತಂದೆ ತಾಯಿಯ ಪರಿಚಯ?
0: ನಮ್ಮ ಬಾಲ್ಯ 1981 ಅಕ್ಟೋಬರ್ 28 ನನ್ನ ಜನನ ಆಯಿತು ಗಿರಿಯಾಲ್ ಗ್ರಾಮದಲ್ಲಿ, ಬೇಲಂಗಲ್ ತಾಲೂಕಿನ ಗಿರಿಯಾಲ್ ಗ್ರಾಮ. ತಂದೆ ಬಸವಣ್ಣಪ್ಪ ಶಿವಲಿಂಗಪ್ಪ ಇಟಗಿ ಅಂತ, ನಮ್ಮ ತಾಯಿ ವೀರಮ್ಮ ಬಸವಣ್ಣಪ್ಪ ಇಟಗಿ. ಮೂಲತಃ ನಮ್ಮದು ಆ ಗ್ರಾಮದಲ್ಲೇ ಒಂದಿಷ್ಟು ಅವಿವ್ಯಕ್ತ ದೊಡ್ಡ ಕುಟುಂಬ. ಸುಮಾರು ಅವತ್ತು ಒಂದು 24 ಸದಸ್ಯರಿದ್ದು ನಾವು ಅವಿವ್ಯಕ್ತ ಕುಟುಂಬ, ಅಜ್ಜ ಮತ್ತು ಅಮ್ಮ. ಹೀಗಿರೋದರಿಂದ ನಮ್ಮ ತಂದೆ ಹಿರಿಯ ಪುತ್ರ ಅವ್ರಿಗೆ, ಹೀಗಾಗಿ ನಾ ಮನೆಗೆ ಗಂಡು ಮೊಮ್ಮಗ ಅಂದರೆ ಹಿರಿಯನೇ ನಾನೇ ಆಗಿದ್ದೆ. ಒಂದಿಷ್ಟು ಕಾಳಜಿ ಭಾಳ ಇರ್ತಿತ್ತು, ನಮ್ಮ ಅಕ್ಕನೂ ಇದ್ದಳು, ಇಬ್ಬರ ಮೇಲೆ ಹೆಚ್ಚು ಕಾಳಜಿ ಇರ್ತಿತ್ತು, ಅಂದರೆ ಪ್ರಥಮ ಮೊಮ್ಮಗ ಪ್ರಥಮ ಮೊಮ್ಮಗಳು. ಹೀಗಾಗಿ ನಮಗೇನು ಅಷ್ಟು ಓದೋದ್ರಲ್ಲಿ ಕಷ್ಟ ಏನಿರಲಿಲ್ಲ, ಎಲ್ಲ ಪ್ರೇರಣೆ ಇದ್ದರು. ಜೊತೆಗೆ ನಮ್ಮ ಚಿಕ್ಕಪ್ಪ ಇಬ್ಬರು ಆರ್ಮಿಯಲ್ಲಿದ್ದರು, ಹಾಗಾಗಿ ನಮಗೆ ಪ್ರೋತ್ಸಾಹ ಇಡ್ತಿದ್ರು ಅವ್ರು ಓದಲಿಕ್ಕೆ, ಏನು ಕೊರತೆ ಆಗಲಿಲ್ಲ. ಹೀಗಾಗಿ ಓದ್ತಾ ಬಂದು, ಹೀಗಾಗಿ ನಮ್ಮ ತಂದೆ ಬಗ್ಗೆ ನಮಗೆ ಭಾಳ ಇಲ್ಲಿ ಸ್ಫೂರ್ತಿ ಆಗ್ತಾರೆ. ಯಾಕಂದರೆ ಅವರು ಕುಸ್ತಿಪಟುಗಳಾಗಿದ್ದರು, ಯಾವ ಕುಸ್ತಿಪಟುಗಳು ಅಂದರೆ ಈ ನಿಸಾನಿ ಕುಸ್ತಿಗಳನ್ನು ಒಗಿತಿದ್ರು. ಬಹುಶಃ ನಾ 6ನೇ ತರಗತಿ ಇದ್ದಾಗ, ಒಂದು 10-12 ವರ್ಷನಾಗಿದ್ದಾಗ, ನನ್ನನ್ನೇ ಹೆಗಲ ಮೇಲೆ ಕುಂಡರ್ಸ್ಕೊಂಡು ಸುಮಾರು ಒಂದು 5 ಕಿಲೋಮೀಟರ್ ಊರೋದು ತೆಗಡಿ ಅಂತ ಗ್ರಾಮ, ನಿಸಾನಿ ಕುಸ್ತಿಯಲ್ಲಿ ಕುಂತಿದ್ರು. ಇಲ್ಲಿ ಬಿಟ್ಟಿದ್ರು ಕುಸ್ತಿ ಹಿಡಿದು, ಆದರೆ ಆ ಹುರುಪು ಅನ್ನುವಂಥದ್ದು ಅವ್ರನ್ನ ಅಲ್ಲಿ ಕುಸ್ತಿ ಹಿಡಿದು ನೋಡಿ ತಡಿಲಿಲ್ಲ. ತಡೆದು ಜನ ಎಲ್ಲ, ಏ ಬೇಡಪ್ಪ ವಯಸ್ಸಾಗೈತೆ ನಿಂಗೆ, ಕುಸ್ತಿ ಹಿಡಬೇಡು ಬಸವಣ್ಣಪ್ಪ ಅಂತ ಅನೇಕ ಜನ ಹೇಳಿದರು. ನಮ್ಮಪ್ಪ ಬಿಡಲಿಲ್ಲ, ಏನಾಗುತ್ತೆ ಅಂತೇಳಿ ಕುಸ್ತಿ ಹಿಡಿತಾ ಒಂದೇ ವರ್ತಕ್ಕೆ ಅದು ಬಾಹುಬಲಿ ಹೆಂಗೆ ಎತ್ತಲ್ಲ ಅದನ್ನು ಹಿಂಗೆ ಕಣ್ಣಾರ ಹೇಳಿ ಅಪ್ಪಳಿಸಿದ್ರು. ನಮ್ಮ ತಂದೆಯನ್ನು ದೊಡ್ಡ ಮೆರವಣಿಗೆ ಅಂದರೆ ನಮ್ಮ 3 ಜನ ಮಾಡಿದರು. ನಮ್ಮಪ್ಪ ಅಂತ ಇಂಥ ಒಂದು ಕುಟುಂಬದಲ್ಲಿ ನಾ ಬೆಳೆದೇನೆ, ಇಂಥ ತಂದೆಯವ್ರನ್ನ ಪಡೆದಿದ್ದೇನೆ, ನಾವು ಒಂದು ಏನು ಹೆಸರು ಗಳಿಸ್ಬೇಕು
1: ಅನ್ನೋ
0: ಸಾಧನೆ ಮಾಡಬೇಕು ಅಂತ ಬಹುಶಃ ಈ ಕಡೆ ನಮ್ಮನ್ನು ಕರೆದುಕೊಂಡು ಬಂತದ್ದು. ಕರೆದುಕೊಂಡು ಬಂದ ಈಗ ಅನಿಸ್ತದ ಬಹುಶಃ ಅವರೆಲ್ಲ, ಆದರೆ ನನ್ನ ಓದಿಗೆ ನಮ್ಮ ತಂದೆ ತಾಯಿಗಳು ಎಂದೂ ಕೊರತೆ ಮಾಡಿದಾರಲ್ಲ. ಇವತ್ತು ರವಿವಾರ ಇದ್ದರೂ ಕೂಡ ಅವತ್ತೆಲ್ಲ NCC ಇರ್ತಿತ್ತು ನಮ್ಮದು, ನೀ ಯಾಕೆ ಹೋಗ್ತಾ ಇದ್ದೆ ಎಂದು ಪ್ರಶ್ನೆ ಮಾಡ್ತಿರ್ಕಿಲ್ಲ, ಹೋಗಿ ಬರ್ತಿದ್ದು ರೆಸ್ಟ್ ಮಾಡ್ತಿದ್ದು. ನಾವು ಬಿಡುವಿನ ಹೇಳಿ ನೀ ಖಾಲಿ ಇದ್ರೆ ಹೊಲಕ್ಕೆ ಬಾ ಅಂತಿದ್ರು ಅಷ್ಟೇ. ಅದಕ್ಕೆ ಸುಗ್ಗಿ ಸಂದರ್ಭ, ಇನ್ನು ಭಾಳ ಕೆಲಸಿದ್ರೆ ನಾವು ಹೋಗ್ತಿದ್ದು ಅಷ್ಟೇ. ಇನ್ನು ಭಾಳ ಸೂಟಿ ಬರ್ತಿತ್ತಲ್ಲ ಒಂದು ತಿಂಗಳದು, ಅವಾಗ ನಮ್ಗೆ ಅಭಿವ್ಯಕ್ತಿ ಕುಟುಂಬ ಅಂದ ಕೂಡಲೇ ಕೆಲಸ ಭಾಳ ಹತ್ತಿದ್ದು. ಅದಕ್ಕೆ ನಾವು ಬೆಸ್ಟ್ ಆಯ್ಕೆ ಅಂದ್ರೆ ದನ ಮೇಸಕ್ಕೆ ಹೋಗೋದು, ಅಂದ್ರೆ ಅಲ್ಲಿ ಸ್ವಾತಂತ್ರ್ಯ ಸಿಗ್ತದೆ, ನಮ್ಮಂಗೆ ಗೆಳೆಯರು ಸಿಗ್ತಾರೆ ಅಂತೇಳಿ. ನಮ್ಮೂರು ಹೆಚ್ಚಾಗಿ ಒಂದು ಪರ್ವತ ಇರೋದ್ರಿಂದ ಹುಲ್ಲುಗಾವಲ ಬಯಲದೆ, ಹೀಗಾಗಿ ಅನೇಕ ಸ್ನೇಹಿತರು ಸಿಗ್ತಾರೆ ಅಂದ್ಕೂಡಲೇ ಎಮ್ಮೆ ಬಿಡುವ ಕೆಲಸ ಮಾಡ್ತಿದ್ರು ನಾವು ಭಾಳ. ಅಲ್ಲಿ ಬಾರಿ ಹೆಣ್ಣು ಕಾರಿ ಇದ್ದ, ಆನಂತರ ಈ ಅನೇಕ ಆಟಗಳು ಕ್ರೀಡೆಗಳು ಇದ್ದು ಹಾಗೆ ಆ ಟೈಮ್ ಪಾಸ್ ಆಗ್ತಿತ್ತು ಅಷ್ಟೇ. ಅಂದ್ರೆ ಕೆಲಸದಿಂದ ಬಚಾವ್ ಆಗ್ಲಿಕ್ಕೆ ದನ ಕೈಲಿಕ್ಕೆ ಹೋಗ್ತಿದ್ರು. ಬಂದ ಇವತ್ತು ಏನು ಮಾಡಿದ ಅಂತ ಕೇಳ್ತಾರೆ ನಮ್ಮ ಅಜ್ಜವ್ರು, ನಾ ಎಮ್ಮೆ ಬಿಟ್ಟಿನ ಅಂದ್ಕೊಳ್ಳಿ ಅವ್ರಿಗೆ ಹಾಂ ಕಾಳಜಿ ಹೆಚ್ಚಾಗ್ತಿತ್ತು. ಈ ರೀತಿ ಹಿರಿಯರ ಮನಸ್ಸನ್ನು ಗೆಲ್ಲುವಂತ ಒಂದು ಕೆಲಸ ಮಾಡ್ಕೊಂತಾನೆ ಬಂದು ಅಷ್ಟೇ.
1: ಸರ್, ಈಗ ನೀವು ನಿಮ್ಮ ಬಾಲ್ಯದ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ, ಈಗ ಈಗಿನ ಮಕ್ಕಳನ್ನ ನೋಡ್ತೀವಿ, ಜೊತೆಗೆ ನೀವು ಪ್ರಾಧ್ಯಾಪಕರು ಕೂಡ, ನೀವು 100 ಮಕ್ಕಳನ್ನ ನೋಡಿರ್ತೀರ, ಹಾಗೇನೆ ಅವರ ಭವ್ಯ ಭವಿಷ್ಯಕ್ಕೆ ಸಾಕ್ಷಿ ಕೂಡ ಆಗಿದ್ದೀರಾ. ಹಾಗಿದ್ರೆ ನಿಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ?
0: ಬಾಲ್ಯಕ್ಕೆ ವ್ಯತ್ಯಾಸಗಳಿದೆ. ನಾವು ಕಲಿಯುವಂಥ ಬಾಲ್ಯದ ಪರಿಸ್ಥಿತಿ, ಪರಿಸರ, ಪಾಲಕರ ಪೋಷಣೆ, ಗುರು ಹಿರಿಯರು, ಅದನ್ನು ಬಹುಶಃ ಇವತ್ತಿನ ಯುವ ಸಮಯ, ಇವತ್ತಿನ ವಿದ್ಯಾರ್ಥಿಗಳು ಬಹುಶಃ ಅದನ್ನು ಗೆಲ್ತಾ ಇಲ್ಲ. ನಾನು ಆಗಲೇ ಹೇಳಿದಂಗೆ ನಾವು ಇನ್ನೊಬ್ಬರ ಮನಸ್ಸನ್ನು ಗೆಲ್ಲಬೇಕು. ವಿದ್ಯಾರ್ಥಿ ಇದ್ದಾವ ಗುರು ಹಿರಿಯರ ಮನಸ್ಸನ್ನು ಗೆಲ್ಲುವಂಥವನಾಗಬೇಕು. ಹಾಗೆ ಇವತ್ತು ನಮ್ಮ ಯುವ ಸಮುದಾಯ ಹೋಗ್ತಾ ಇಲ್ಲ ಅನ್ನೋಂಥ ಒಂದು ನೋವು ನಮ್ಮನ್ನು ಭಾಳ ಕಾಡ್ತಾ ಇದೆ ಇವತ್ತಿಗೂ. ಆದರೂ ಈಗ 10 ಹಿಂದೆ ನಾವು ಕ್ಲಾಸ್ನಲ್ಲಿ ಕೂಡ 10 ಹಿಂದಿನ ವಿದ್ಯಾರ್ಥಿಗಳು ಹೇಗಿದ್ದರು, ಈಗಿನ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅನ್ನೋಂಥ ಒಂದು ಹೋಲಿಕೆ

0: ಮಾಡಿದಾಗ ಭಾಳ ನೋವಿನ ಸಂಗತಿಗಳು. ಅದಕ್ಕೆ ವಿದ್ಯಾರ್ಥಿಗಳ ಏಕಾಗ್ರತೆಯನ್ನು ಬಹುಶಃ ನಮ್ಮ ಮಾಧ್ಯಮಗಳು ಸೆಳೀತಾ ಇದ್ದಾವೆ. ಧ್ಯಾನ ಅಂದರೆ ಎಲ್ಲಿ ಬೇಕು ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು, ಟಿ ವಿ ಇರ್ಬೋದು, ಅವ್ರ ಮೊಬೈಲ್ ಇರ್ಬೋದು, ಅದು ಒಂದು ಕಡೆ ಅವರಿಗೆ ಇದೇನು ಸಿಕ್ಕಿಬಿಡುತ್ತೆ ಅನ್ನುವಂಥದ್ದು, ಒಂದು ಬೇಜಾಬಿರುತ್ತೆ ಅನ್ನೋ ವರ್ತನೆಗಳು ಇವತ್ತು ಕಂಡು ಬರ್ತಾ ಇದ್ದಾವೆ. ಆದರೂ ನಾವು ಅವರನ್ನು ರಮಿಸಿ ಆ ಉಪನ್ಯಾಸಕ ವೃತ್ತಿಯಲ್ಲಿ ನಾವು ಏನು ಒಂದು ಪ್ರಶ್ನೆ ಇಟ್ಟುಕೊಂಡವ್ರಂದ್ರೆ, ನಮ್ಮ ಕ್ಲಾಸಿನಲ್ಲಿ ಎಷ್ಟು ನಮ್ಮ ವಿದ್ಯಾರ್ಥಿಗಳು ನಮ್ಮನ್ನು ಬೈತಾರೆ, ನಾ ಒಬ್ಬ ಒಳ್ಳೆಯ ಪ್ರಾಧ್ಯಾಪಕ ಅಂತ ಇಟ್ಕೊಂಡಿದ್ದೀನಿ ಅಷ್ಟೆ. ಯಾಕಂದರೆ ಇವತ್ತವ್ರು ಬೈತಾರೆ, ಬಟ್ ನಾಳೆ 4 ವರ್ಷ ಬಿಟ್ಟು 2-3 ವರ್ಷ ಬಿಟ್ಟು ಅವಾಗ ಅವರಿಗೆ ಅರಿವಾಗುತ್ತೆ,
1: ಅವ್ರ ಭವಿಷ್ಯ ಉಜ್ವಲವಾಗಿರುತ್ತೆ,
0: ಉಜ್ವಲ ಆಗಲಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಸರ್ ಯಾಕೆ ಬೈತಾ ಇದ್ರು ಅಂತ. ಅದಕ್ಕೆ ನಾವು ಇನ್ನಾದರೂ ಅವರನ್ನು ಬೇಯುವಂಥದ್ದು, ಬೆನ್ನು ತಟ್ಟುವಂಥದ್ದು, ಪ್ರೋತ್ಸಾಹ ಆಗುವಂಥದ್ದು ನಿರಂತರ ಬಂದಿದೆ. ಹಾಗಾಗಿ ಯುವ ಸಮುದಾಯ ಒಂದಿಷ್ಟು ಬಾಲ ಈಗಿಂದಲೇ ನಾ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಯಾವುದೇ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು. ಇನ್ನೇ ಇತರ ಹವ್ಯಾಸಗಳನ್ನು ಅಂದರೆ ಇಲ್ಲಿ ಬೇರೆ ಬೇರೆ ಅದಾವೆ, ಭಾಳಷ್ಟು ಸಾಧನೆ ಮಾಡಲಿಕ್ಕೆ ಸಾಕಷ್ಟು ಅದಾವೆ. ಬರೀ ಹಣ ಗಳಿಸ್ತೀನಿ, ಅಧಿಕಾರ ಹಿಡಿತೀನಿ ಅಂತ ಅದೇ ಉದ್ದೇಶ ಅಲ್ಲ. ಒಳ್ಳೆಯ ಸಮಾಜ ಸೇವಕನಾದರೂ ಭಾಳಷ್ಟು ಹೆಸರು ಗಳಿಸ್ಬೋದು. ಈ ದೃಷ್ಟಿಕೋನವನ್ನು ಇಟ್ಕೋಬೇಕು. ಅಂದರೆ ಜನ ನನ್ನನ್ನು ಗುರುತಿಸಬೇಕು, ನನಗೆ ನನ್ನ ಬದುಕು ಗೌರವಿತವಾಗಬೇಕು, ಸಮಾಜದಲ್ಲಿ ನನಗೆ ಬೆಲೆ ಸಿಗಬೇಕು, ಗೌರವಿತವಾಗಿ ಬದುಕ್ತೀನಿ ಅನ್ನುವಂಥ ಒಂದು ಛಲ, ಇಂಥ ಹಂಬಲ, ಇಂಥ ಆಸೆಗಳನ್ನು ನಮ್ಮ ವಿದ್ಯಾರ್ಥಿಗಳು ಹೊಂದಬೇಕನ್ನೋದೇ ನಮ್ಮ ಕಳಕಳಿ.
1: ಖಂಡಿತ ಸರ್. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಸಂಸ್ಕೃತಿ ಸಂಭ್ರಮ. ನಮ್ಮೊಂದಿಗೆ ಡಾಕ್ಟರ್ ಅಡಿವ್ಯಪ್ಪ ಬ ಇಟಗಿಯವರಿದ್ದಾರೆ. ಸರ್, ಹಾಗಿದ್ರೆ ಇವಾಗ ನೀವು ಈ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟದ್ದು ಒಬ್ಬ ಓದುಗರಾಗಿಯೋ ಅಥವಾ ಒಬ್ಬ ಕವಿಯಾಗಿಯೋ?
0: ಇಲ್ಲ, ಒಳ್ಳೆಯ ಓದುಗರನಾಗಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಂದು ನಾವು ಎಷ್ಟು ಓದರೂ ಓದುಗನೇ. ಕವಿತೆ ಈಗ ಹೇಳಿದ್ದೀನಿ ಮೊದಲೇ ಆರಂಭದಲ್ಲಿ, ಕವಿತೆ ಅದೇ ಹೇಳ್ತೀನಿ. ಇವು ಬರಿತಾ ಇದ್ದೀನಿ, ಅವನ ಪ್ರಕಟ ಮಾಡಬೇಕು ಅನ್ನೋಂಥ ಉದ್ದೇಶನೇ ಇರಲಿಲ್ಲ. ಆದರೆ ಕೆಲವೊಬ್ಬರು ನಮ್ಮ ಸ್ನೇಹಿತರು ಗುರುಗಳು ಹೇಳಿದರು, ಇಲ್ಲ ಅವನ ಬರೆದಿಡು ಹೇಗಾದರೂ ಮಾಡಿ ಮುಂದೆ ಏನಾದ್ರು ಮಾಡೋಕ್ಕೆ ಅಂತ. ಹಾಗೆ ಬರಿತಾ ಬಂದೆ. ಬರೆದ ನಂತರ ಇದಕ್ಕೆ ಪ್ರೇರಣೆ ಆಗಿ ನಮ್ಮ ಕೆಲವೊಂದು ಮಾರ್ಗದರ್ಶಕರು ನಮಗೆ ದೊರೆತರು ಅಷ್ಟೆ. ಅಲ್ಲಿ ನಮ್ಮ ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೆಣಸಿನ್ಕಾಯಿ ಸರ್ ಅಂತಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳು. ನಾ ಅವ್ರ ಕವಿತೆಗಳನ್ನು ತೋರಿಸಿದೆ. ಇಲ್ಲ, ಇವು ಒಳ್ಳೆಯ ಪ್ರಕಟಣೆ ಮಾಡುವಂಥ ಕವಿತೆಗಳದಾವ ಅಂತ ಹೇಳಿದರು. ಇದು ಮಾಡ್ಬೋದು ಪುಸ್ತಕ ಅಂತ. ನಂಗೆ ಒಬ್ಬರ ಮೇಲೆ ಭರವಸೆ ಇಲ್ಲ, ಮತ್ತು ಇನ್ನೊಬ್ಬರು ಬರೀ ಕಡೆ ತೋರಿಸಿದೆ. ಶಿಕ್ಷಕರಾದಂಥ ಶಿವಾನಂದ್ ತೊಲ್ಲೂರ್ ಸರ್ ಅಂತೇಳಿ ಅವರು ಒಂದಿಷ್ಟು ನಮ್ಮ ಕವಿತೆಗಳನ್ನು ಕಾಗುಣಿತಗಳನ್ನು ತಿದ್ದಿಕೊಟ್ರು. ಮತ್ತೆ ಹೀಗೆ ತೋರಿಸಿದಾಗಿಲ್ಲ ಒಳ್ಳೆಯದಾವ ಅಂತ. ಇನ್ನೊಬ್ಬರು ನಮ್ಮ ಹಿರಿಯ ಸ್ನೇಹಿತರು ಪ್ರಕಾಶ್ ಕಿರಿಮಲ್ನ ಅವರು ಅಂತೇಳಿ ಅವ್ರ ಕಡೆಯೇ ತೋರಿಸಿ, ಇಲ್ಲ ಒಳ್ಳೆಯ ಕವಿತೆಗಳದಾವ, ನೀವು ಅವನ್ನ ಪ್ರಕಟ ಮಾಡ್ಬೋದು. ಯಾಕಂದರೆ ಇತರೆ ಕವಿತೆಗಳನ್ನು ಭಾಳ ಜನ ಬರೀತಾರೆ, ಆದರೂ ನಿಮ್ಮಲ್ಲಿ ಬಹುಮುಖ ದೃಷ್ಟಿಕೋನ, ಈ ಸಾಮಾಜಿಕ ಚಿಂತನೆ, ರೈತರ ಬಗ್ಗೆ, ಮಹಿಳೆಯರ ಬಗ್ಗೆ, ಅಂದರೆ ವಿಭಿನ್ನವಾಗಿ ಸಮಾಜವನ್ನು ನೋಡಿದ್ದೀರಿ, ಅವೆಲ್ಲ ವಸ್ತುಗಳಾಗಿ ಮೂಡಿ ಬಂದಾಗ ಬರೀ ಅಂತಂದರು. ಆಗ ನಾ ಈ ಕವನ ಸಂಕಲನವನ್ನು ಪ್ರಕಟ ಮಾಡಲಿಕ್ಕೆ ಒಂದು ದೃಢ ನಿರ್ಧಾರ ಮಾಡಿದೆ ಅಷ್ಟೆ.
1: ಸರ್, ಈಗ ನೀವು ಸಾಕಷ್ಟು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೀರ, ಹಾಗಿದ್ರೆ ನಿಮಗೆ ಯಾವ ಒಂದು ಕವಿಗೋಷ್ಠಿ ತೃಪ್ತಿಯನ್ನು ತಂದುಕೊಟ್ಟಿದೆ?
0: ನಾವು ಮೊನ್ನೆ ನಡೆದಂಥ ಕಿತ್ತೂರು ಉತ್ಸವದಲ್ಲಿ ಕವಿಗೋಷ್ಠಿಯಲ್ಲಿ ಅಂದರೆ ರಾಜ್ಯಮಟ್ಟದ ಇತ್ತದೆ, ಅಲ್ಲಿ ಭಾಳಷ್ಟು ತೃಪ್ತಿ ತಂದುಕೊಟ್ಟಿದ್ದೇವೆ ಅಷ್ಟೆ. ಇತರೆ ಕಡೆ ಇರ್ತಾವೆ. ನಾನು ಬಿಡುವಿನಲ್ಲಿ ಇದ್ದರ ಅವಧಿಯಲ್ಲಿ ಅನೇಕ ಜನ ಕರೆ ಮಾಡಿರ್ತಾರೆ, ಆದರೆ ಉಪನ್ಯಾಸಕರಾಗಿರೋದ್ರಿಂದ ಅಲ್ಲಿ ನನಗೆ ಇರಾಮ್ ಇರಬೇಕು, ಬಿಡುವಿದ್ರೆ ಅಷ್ಟೇ ಹೋಗಿರ್ತೀನಿ, ಒಂದು ಸ್ವಲ್ಪ ಹೋಗೋದು ಕಡಿಮೆ, ಭಾಳ ನನಗೆ ಪ್ರೀ ಇದ್ದರೆ.
1: ಸರ್, ಈಗ ನಿಮ್ಮ ಈ ಒಂದು ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಯಾವ ರೀತಿ ಇದೆ ಇದೆ ನಿಮ್ಮ ಈ ಸಾಹಿತ್ಯ ಕೃಷಿಯ ಬಗ್ಗೆ?
0: ಸಾಹಿತ್ಯ ಕೃಷಿ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಇತ್ತೀಚೆಗೆ ಡಿಸೆಂಬರ್ನಲ್ಲಿ ಬಿಡುಗಡೆ ಹೊಂದಿದಂಥ ಈ ಕವನ ಸಂಕಲನ, ಅವರಲ್ಲಿ ಈ ಕೃತಿಯನ್ನು ಪ್ರಕಟಗೊಂಡಿತ್ತು ಅಂದ ಕೂಡಲೇ ಕೇಳಿದ ಕೂಡಲೇ ಮೊನ್ನೆ ಗಂಟು ಬಿದ್ದ ನಮ್ಮನ್ನು ಅವನು ಕಾಡಿ ಬೇಡಿ ಕವನ ಸಂಕಲನ ಇಸ್ಕೊಂಡು ಓದಿದರು. ಅವರು ಏನೇನೋ ಬರೆದಿದ್ದರು ನಮ್ಮ ಹಾಗೆ ಬಾಲ್ಯದಲ್ಲಿ, ಬಹುಶಃ ಅವರಿಗೆ ಇದು ಪ್ರಭಾವ ಬಿತ್ತು ಅಂತ ಅನ್ನಿಸ್ತದೆ. ಕೆಲವೊಬ್ಬರು ವಿದ್ಯಾರ್ಥಿನಿಯರು ಫೋನ್ ಮಾಡಿ ನನಗೆ ತಿಳಿಸಿದರು, ಸರ್ ನಾ ಬರೆದಿದ್ದೆ ಬಟ್ ನಿಮ್ಮ ಕವಿತೆ ಓದಿದಾಗ ನಮ್ಮಲ್ಲಿ ಇನ್ನೂ ಭಾಳ ನಾವು ಓದಬೇಕು, ಈ ರೀತಿ ಅವರಲ್ಲಿ ಒಂದಿಷ್ಟು ಬದಲಾವಣೆ ಆಯಿತು.
1: ಸರ್, ಈಗ ತಮ್ಮ ಚೊಚ್ಚಲ ಕವನ ಸಂಕಲನ ಚಂದ್ರಬಿಂದು, ಇದರ ಬಗ್ಗೆ ಮಾತಾಡೋದಾದರೆ ಏನು ಹೇಳ್ತೀರಾ?
0: ಚಂದ್ರಬಿಂದು ಅದನ್ನು ಓದುಗರು ಓದಿ ನಮಗೆ ಸಲಹೆ ನೀಡಬೇಕು. ಅದು ಮೇನು, ನಾವು ಒಂದು ದೃಷ್ಟಿಕೋನ ಇಟ್ಕೊಂಡು ಬರೆದಿರ್ತೇವೆ, ಸಮಾಜಕ್ಕೆ ಒಪ್ತದೆ ಬಿಡ್ತದೆ. ಇಡೀ ಕವನ ಸಂಕಲನ ಹೇಳಿದಾಗ ಯಾರಿಗೋ ಕೆಲವೊಬ್ಬರಿಗೆ ಹೆಚ್ಚು ಕವಿತೆಗಳು ಹಿಡಿಸ್ಬೋದು, ಕೆಲವೊಬ್ಬರಿಗೆ ಕಡಿಮೆ ಕವಿತೆಗಳು ಹಿಡಿಸ್ಬೋದು. ನಾವು 100ಕ್ಕೆ 100 ಆಗ್ತಿದ್ದಂತೆ ಏನು ಭರವಸೆ ಇಟ್ಟಿಲ್ಲ. ಯಾಕೆ ನೋಡುವ ದೃಷ್ಟಿಕೋನ, ಓದುಗನ ಆಳ ಅಭ್ಯಾಸ ಇವೆಲ್ಲ ಅರಿತುಕೊಂಡಿರ್ತದೆ ಅಷ್ಟೆ. ಆದರೆ ಈ ಚಂದ್ರಬಿಂದು ಹೆಸರಿಡುವಲ್ಲಿ ನಾವು ಭಾಳ ಮುಖ್ಯವಾಗಿ ಒಂದು ಇದು ಬಂತು ಅಷ್ಟೆ. ಅಂದರೆ ನನ್ನ ಮಗನ ಹೆಸರು ಗಿರಿಚಂದ್ರ, ನನ್ನ ಮಗಳ ಹೆಸರು ಬಿಂದು ಅಂತ. ಹಾಗಾಗಿ ಮಕ್ಕಳ ಹೆಸರು ಸೇರಿಸಿಡಬಹುದಲ್ಲ ಅಂತೇಳಿ, ಅದಕ್ಕೆ ನಮ್ಮ ಗಿರಿಚಂದ್ರ ಇದನ್ನು ಚಂದ್ರನ ತೆಗೆದುಕೊಂಡೆ, ಮಗಳ ಹೆಸರು ಬಿಂದು ಸೇರಿಸಿ ಚಂದ್ರಬಿಂದು ಅನ್ನೋಂಥ ಕವನ ಸಂಕಲನವನ್ನು ನಾನು ಮಾಡಿದೆ. ಅದು ಉದ್ದೇಶವಾಗಿ ಇದು ಶೀರ್ಷಿಕೆ ಹೊಂತದ ಅಂತ ನಮಗೆ ಅನೇಕ ಸಲಹೆಗಳನ್ನು ಕೂಡ ಹೇಳಿದರು.
1: ಅಂದ್ರೆ ಸರ್, ಇವಾಗ ನಿಮ್ಮ ಚಂದ್ರಬಿಂದು ಕವನ ಸಂಕಲನ ಏನಿದೆ ಅಲ್ಲ, ಅದರಲ್ಲಿ ಸಾಮಾಜಿಕ ಕಳಕಳಿ ಇದೆ, ನಿಮ್ಮ ಜೀವನದ ಅನುಭವ ಇದೆ, ಹಾಗಾಗಿ ಎಲ್ಲ ಓದುಗರಿಗೂ ಖಂಡಿತ ಇದಿಷ್ಟ.

0: ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ. ಸರ್, ಹಾಗಿದ್ರೆ ನಿಮ್ಮ ಕವನ ಸಂಕಲನದಲ್ಲಿ ತಾಯಿಯ ಬಗ್ಗೆ ಹೇಳಿದಿರಲ್ಲ, ಅದ್ರ ಬಗ್ಗೆ ಸ್ವಲ್ಪ.
1: ಬಹುಶಃ ಇಡೀ ಕವಿಗಳಿಗೆ ಮತ್ತು ಕವನಗಳಿಗೆ ಭಾಳಷ್ಟು ಸ್ಫೂರ್ತಿಯಾದವಳು ಅವ್ವ ತಾಯಿ. ಇಲ್ಲಿ ಹಾಗೆ ನನಗೂ ಕೂಡ ಭಾಳ ಸ್ಫೂರ್ತಿ ಆಗ್ತಾಳೆ. ಹಾಗಾಗಿ ನಾ ಆ ಶೀರ್ಷಿಕೆಯನ್ನು ಹಡೆದವ ಮತ್ತು ಅಮ್ಮನ ಬವಣೆ ಅನ್ನುವಂಥ ಎರಡು ಕವನಗಳಲ್ಲಿ ವ್ಯಕ್ತಪಡಿಸಿದೆ. ಇಲ್ಲಿ ಹಡೆದೆವ್ವ, ನನ್ನವ್ವ, ನನ್ನ ಹಡೆದವ್ವ, ಬಡತನದ ಗುಡಿಯಲ್ಲಿ ಬವಣೆಗಳ ನಡುವಲ್ಲಿ ಬಿಸಿಲುಂಡು ಬಳಲಿದ್ದೆ ಬಯಲದ ನಾಡಲ್ಲಿ, ಹಸಿದಾಗ ಎದೆ ಹಾಲು ಉಣಿಸಿ ಹಸನಾದ ನಗೆ ಬರಿಸಿ ಹಸಿದೊಟ್ಟೆ ತುಂಬಿಸಿದ್ದೆ ಹಸಿ ಹಸಿದ ಪಾಡಲ್ಲಿ. ಹೀಗೆ ಅಮ್ಮನ ಅನ್ನು ಅಂದರೆ ಕಣ್ಣಾರೆ ನೋಡಿದ್ದೇವೆ,
0: ಅಂದ್ರೆ ಅಮ್ಮನ ಕಷ್ಟಗಳನ್ನು
1: ಕಷ್ಟಗಳನ್ನು ಆ ಕೃಷಿ ಮಾಡ್ತಿದ್ದಳು ನಮ್ಮಮ್ಮ, ದೈವಕ್ತ ಕುಟುಂಬ ಅಂತ ಹೇಳಿದೆ. ಅವರು ನಮ್ಮನ್ನು ಚಿಕ್ಕವರಿದ್ದಾಗ ಕೆಲಸಕ್ಕೆ ಕಳೆ ತೆಗೆಯೋದಾಗಲಿ ಶೇಂಗಾ ಕೊಯ್ಯೋದಾಗಲಿ ಭಾಳ ದೊಡ್ಡ ಕೆಲಸ ಇರ್ತಿತ್ತು ಅವತ್ತು. ಆ ಕರಕೆ ಕಿತ್ತಿದ್ದು ಹೀಗೆ ಅವನ್ನೆಲ್ಲ ನಮಗೆ ಚಿಕ್ಕವರಿದ್ದಾಗ ಕರ್ಕೊಂಡು ಹೋಗ್ತಿದ್ದು. ಅವೆಲ್ಲ ನೋವು ನಮ್ಗಳನ್ನು ನೋಡಿ ನಮ್ಮ ತಂದೆ ಅಂದರೆ ತಾಯಿ ತಂದೆ ಇವರ ಕಷ್ಟ ನಾವು ಯಾವಾಗ ಬಗೆಹರಿಸ್ತೀವಿ, ಅವ್ರ ಶ್ರಮವನ್ನು ಯಾವಾಗ ಹಗುರ ಮಾಡ್ತೀವಿ, ಅವರು ಈ ಒಂದು ನಿರೀಕ್ಷೆಗಳು ಅವ್ರು ನೋಡ್ತಾ ನೋಡ್ತಾ ನಮ್ಗೆ ಬೆಳೆದು ಅಷ್ಟೇ. ಅಂದರೆ ನಾವು ದೊಡ್ಡವರಾದಾಗ ಅವ್ರನ್ನ ಆಯಾಗಿ ನೋಡ್ಕೋಬೇಕು ಹೀಗೆ. ಹಾಗಾಗಿ ಇಂದಿಗೂ ಕೂಡ ನಮ್ಮ ಅವು ಹೋದ ಕೂಡಲೇ ನಮ್ಗೆ ನೆನಪು ಆಗ್ತಾನೆ ಇರ್ತಾರೆ.
0: ಸರ್, ನೀವು ನಿಮ್ಮ ಕವನ ಸಂಕಲನದಲ್ಲಿ, ಚಂದ್ರ ಬಿಂದು ಕವನ ಸಂಕಲನದಲ್ಲಿ, ರೈತರ ಬಗ್ಗೆ ಒಂದು ಕವನವನ್ನು ಬರೆದಿದ್ದೀರಾ, ಅದರ ಬಗ್ಗೆ?
1: ಖಂಡಿತ, ರೈತರು ನಂಗೆ ಇಲ್ಲಿ ಭಾಳ ಸ್ಫೂರ್ತಿಯಾಗಿ ನಿಲ್ತಾರೆ ಅನ್ನುವಂಥದ್ದು ಹೇಳ್ತೀನಿ. ಕರುನಾಡ ರೈತರು ಅನ್ನುವಂಥ ಒಂದು ಕವನ ಬರಿತೀನಿ. ಇದಕ್ಕೆ ಹಿನ್ನೆಲೆ ಏನಂತಂದರೆ, ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸುಮಾರು 10 ವರ್ಷಗಳ ಹಿಂದೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ವಿಷ ಸೇವನೆಯಿಂದ. ಆ ಘಟನೆ ನಡೆದಾಗ ನಾ ಅಲ್ಲೇ ಇದ್ದೆ, ನಿದ್ದೆ, ಭಾಳಷ್ಟು ಹೋರಾಟ, ಮಾಧ್ಯಮಗಳಲ್ಲಿ ಸುದ್ದಿ ಬಂತು. ನನಗೆ ಆ ಸಾಯಂಕಾಲ ಮನೆಗೆ ಬಂದ ನಂತರ ನಿದ್ದೆ ಹತ್ತಲಿಲ್ಲ. ರೈತರ ಬಗ್ಗೆ ಆಳಾದ ಆಲೋಚನೆ ಮಾಡ್ತಾ ಮಾಡ್ತಾ ಮಾಡ್ತಾ ಏನಿದು ಹೀಗೆ ಅಂತೇಳಿ ಆ ಚಿಂತನೆಯೊಳಗೆ ಸುಮಾರು ನೆನಪಾಗಿ ಹೋಗ್ತಾನೆ. ಆಗ ಹುಟ್ಟಿದಂಥ ಒಂದು ಕವಿತೆ ಇದು. ರೈತರ ಮ್ಯಾಗ ಬಡಿವಾರ ತೋರಿಸಬೇಡಿ, ಅನುದಿನವೂ ಇರುತ್ತೇವ ನಾವು. ಭೂತಾಯಿ ಒಡಲಲ್ಲಿ ಚಿನ್ನದ ಬೆಳೆ ತೆಗೆದು ಅನ್ನ ನೀಡತೇವ ನಾವು. ನಿಮ್ಮ ನಿದ್ದೆಗಾಗಿ ಕೆಸರು ಗದ್ದೆಯಲ್ಲಿ ಹಗಲಿರುಳು ದುಡಿಯತೇವ ನಾವು. ನಿಮ್ಮ ಬ್ಯಾಸರಕ ತಂಗಾಳಿ ಬೀಸಿದಂಗ ಹಾಡ ಹಾಡತೇವ ನಾವು. ನಿಮ್ಮ ನಗುವಿಗಾಗಿ ಸುಣ್ಣ ಅರಳಿದಂಗ ಅರಳಿ ನಲಿತೇವ ನಾವು. ನಿಮ್ಮ ಹೆಸರಿಗಾಗಿ ನಮ್ಮ ಉಸಿರೆಲ್ಲ ಬಿಟ್ಟ ಬಿಡತೇವ ನಾವು. ನಿಮ್ಮ ಕೀರ್ತಿಗಾಗಿ ನಾವು ನಾಯಿಯಾಗಿ ಬದುಕಿ ಬದುಕತೇವ ನಾವು. ನಿಮ್ಮ ಸುಖಕ್ಕಾಗಿ ನಮ್ಮ ದುಃಖವಿಲ್ಲ ಮರೆತು ಬರತೇವ ನಾವು. ಏನೇನು ಬೇಕು ಅದೆಲ್ಲವ ಕೇಳಿರಿ, ಎಲ್ಲವೂ ಕೊಡತೇವ ನಾವು. ಈ ನಾಡಿಗಾಗಿ ಕೆಚ್ಚದೆಯ ಕೊಟ್ಟು ಗಚ್ಚಾಗಿ ನಿಲ್ಲುತ್ತೇವೆ ನಾವು. ಭಕ್ತಿಯೇ ಶಕ್ತಿ ಎಂದು ಮಣ್ಣಿಗಾಗಿ ಬದುಕುತ್ತೇವೆ ಕರುನಾಡ ರೈತರು ನಾವು. ಹಾಗೆ ರೈತರ ಪರವಾಗಿ ಅವರ ನೋವು ಏನಿದೆ, ಅವರ ಆತಂಕ ಏನಿದೆ, ಹೋರಾಟ ಮಾಡೋ ಯಾಕೆ ಉದ್ದೇಶವನ್ನು ಇಟ್ಕೊಂಡ್ರು, ಇದೆಲ್ಲ ನೆನಪಿಸ್ಕೊಂಡಾಗ ರೈತರ ಪರವಾಗಿ ನಂಗೆ ಬರಲಿಕ್ಕೆ ಅಲ್ಲಿ ಸ್ಫೂರ್ತಿ ಆಯಿತು. ಒಳಗೆದಾಗೆ ನಾವು ರೈತ ಕುಟುಂಬ ರೈತಾಪಿ ವರ್ಗದಲ್ಲಿ ಜಳಿಸೋದ್ರಿಂದ ಇನ್ನೂ
0: ಪ್ರೇರಣೆ,
1: ರೈತ ಪ್ರೇರಣೆ ನೀಡ ಸಾಕ್ತಾನೆ ಹೋಗ್ತವೆ ಅಷ್ಟೇ.
0: ಖಂಡಿತ ಸರ್. ಈಗ ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಅವರ ಸಮಸ್ಯೆಗಳನ್ನು ಅರಿತು ಅವರಿಗೆ ಸಕಾರಿಯಾಗುವಂತೆ ನಾವು ನೋಡಿಕೊಂಡ್ರೆ ಉತ್ತಮ. ಸರ್, ಹಾಗಿದ್ರೆ ಈಗ ನಿಮ್ಮ ಒಂದು ಶೈಕ್ಷಣಿಕ ಸೇವೆ, ಹಾಗೇನೆ ಒಂದು ಪ್ರಾಧ್ಯಾಪಕ ಸೇವೆಯನ್ನು ಈಗ ಕೂಡ ಸಲ್ಲಿಸ್ತಾ ಇದ್ದೀರಾ. ಈ ಒಂದು ಸೇವೆ ಸಾಹಿತ್ಯಕ್ಕೂ ಕೂಡ ತಮ್ಮ ಸೇವೆ ಅನ್ನೋದು ಬಹಳ ಪೂರಕವಾಗಿದೆ. ಇಂಥ ಸಂದರ್ಭದಲ್ಲಿ ಎರಡೂ ಕ್ಷೇತ್ರಗಳನ್ನು ಯಾವ ರೀತಿಯಾಗಿ ನೀವು ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತೀರಾ? ನೀವು ಮೊದಲೇ ಹೇಳಿದ್ರಿ, ನಾ ಸಾಹಿತ್ಯ ಏನಾದರೂ ಬರಿತಾ ಕೂತ್ಕೊಂಡ್ರೆ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಂತ ಮಾತಾಡ್ತಿದ್ರಿ. ಇವೆರಡು ಕ್ಷೇತ್ರಗಳನ್ನು ಯಾವ ರೀತಿ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ?
1: ಸಾಹಿತ್ಯ ಮತ್ತು ಪ್ರಾಧ್ಯಾಪಕ ವೃತ್ತಿ, ನಮಗೆ ಪ್ರಾಧ್ಯಾಪಕ ವೃತ್ತಿ ಭಾಳ ಮಹತ್ವವಾದದ್ದು. ಹಾಗಾಗಿ ಅವಾಗ ವೇಳೆ ಸರಿ ಈಗ ಉಪನ್ಯಾಸಕರು ಅಂದ ಕೂಡಲೇ ಒಂದು ಸ್ವಲ್ಪ ದಿನ ಬೇಡ, ಒಂದು 10 ರಿಂದ 5 ಗಂಟೆ ಮಟ್ಟ ಸಮಯ ಇರುತ್ತೆ. ಇನ್ನು ಹೇಳಿದ ಸಮಯವನ್ನು ಏನು ಮಾಡ್ತೀವಿ ಅನ್ನುವಂಥ ನಮಗೆ ಆಲೋಚನೆ, ಚಿಂತನೆಗಳು, ವಿಚಾರಗಳು ಬರ್ತಾ ಇರ್ತವೆ. ಯಾವುದೇ ಒಬ್ಬ ಉತ್ತಮ ಓದುಗರ ಅವನ ಮನಸ್ಸು ಸುಮ್ಮನೆ ಕುಂಡ್ರಂಗಿಲ್ಲ, ಏನೋ ಒಂದು ತುಳಿತಕ್ಕೆ ಆದಂಥ ನೋವು ಅಥವಾ ಸಮಾಜಕ್ಕೆ ಏನೋ ಹೇಳಬೇಕು, ದಿನ ನಿರಂತರ ಅದು ಚರ್ಚೆ ಅವನು ಒಳಗಡೆ ನಡೀತಾನೆ ಇರ್ತದೆ. ಹಾಗೆ ನಾವು ಉಪನ್ಯಾಸಕ ವೃತ್ತಿಯನ್ನು ಮುಗಿಸಿ ಸಾಯಂಕಾಲ ಊಟ ಆದ ನಂತರ ಮಲಗುವ ಹೊತ್ತಿನಲ್ಲಿ ಓದುವಂಥ ಒಂದು ಸಮಯ ಸುಮಾರು 1:30 ರಿಂದ 12 ಗಂಟೆ ಮಟ್ಟ. ಆಗ ನಾವು ಅವತ್ತು ಏನಾದ್ರು ನಮ್ಮ ಮನಸ್ಸಿಗೆ ಪ್ರಭಾವ ಆದಂಥ ವಿಷಯಗಳು ನಮ್ಮ ಕವಿತೆಯಾಗಿ ಹುಟ್ಟುತ್ತಾ ಇದ್ದವು ಅಷ್ಟೆ. ಹೀಗಾಗಿ ಇರೋದರಿಂದ ನಮಗೆ ಬಹಳಷ್ಟು ಸರಳವಾಗ್ತವೆ ಅಷ್ಟೆ. ಒಮ್ಮೆ ಭಾಳ ನಿರೀಕ್ಷೆ ಇದ್ದರೂ ಬೆಳಗ್ಗೆ ಒಮ್ಮೆ 3 ಗಂಟೆಗೆ ಎಬ್ಬಿಸಿದಂಥ ಕವಿತೆಗಳು ಅದಾವೆ, ಮಲಗಿರ್ತವೆ 3 ಗಂಟೆಗೆ ಎಚ್ಚರಾದಾಗ ಏನೋ ಆಲೋಚನೆ ಆಗಿತ್ತಲ್ಲ ಅಂತೇಳಿ ಆಗೂ ಬರೋದಂಥವು ಅದಾವೆ ಅಷ್ಟೆ. ಅವೇನು ನಮ್ಗೆ ತೊಂದರೆ ಮಾಡಲಿಲ್ಲ, ಬಟ್ ಸ್ಫೂರ್ತಿ ಇನ್ನಷ್ಟು ನಮಗೆ ಹೆಚ್ಚಿಸೋದು ಅಷ್ಟೆ. ಮತ್ತು ಉಪನ್ಯಾಸಕ ವೃತ್ತಿ ಜೊತೆಗೆ ನಾವು ಅನೇಕ ಹಿರಿಯರನ್ನು ನಮ್ಮ ಕವಿಗಳನ್ನು ನೋಡ್ತೀವಿ, ಅವರ ಒಂದೇ ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಬೆಳೆದಂಥ ಹಿರಿಯ ಕವಿಗಳಿದ್ದಾರೆ, ಅವರು ಕೂಡ ನಮಗೆ ಸ್ಫೂರ್ತಿ ಅಲ್ಲ. ಅವರು ನಮ್ಮ ಹಾಗೆ ಉಪನ್ಯಾಸಕರು, ಅವರು ಬರೀತಾರೆ, ನಮಗೆ ಯಾಕೆ ಬರೀ

0: ಆಗುವುದಿಲ್ಲ ಅಂತ. ಇವತ್ತು ಭಾಳಷ್ಟು 100 ಪುಸ್ತಕಗಳು ಬರೆದಾರು ನಮ್ಮ ಕವಿತೆಗಳು, ನಮ್ಮ ಹಿರಿಯರು ಇದ್ದಾರೆ ಅಷ್ಟೇ. ಹೀಗಾಗಿ ನಾವು ಇಷ್ಟಾರು ಬರೆಯೋಣ ಅಂತೇಳಿ, ಅದಕ್ಕೆ ಅವರ ಒಬ್ಬ ವ್ಯಕ್ತಿ ಅಷ್ಟೆಲ್ಲ ಸಮಯ ತೆಗಿತಾನೆ, ನಮ್ಗೆ ಯಾಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆ ನನ್ನೊಳಗೆ ಕಾಡ್ತಾ ಇತ್ತು. ಇನ್ನೂ ಯಾರು ಕಾಡ್ತವೆ, ಇನ್ನೂ ಬರೆದಿದ್ದು ಕಡಿಮೆ, ನಾವು ಇನ್ನೂ ಮಾಡೋಣ.
1: ಸರ್, ಇಷ್ಟೊಂದು ಸಾಮಾಜಿಕ ಕಳಕಳಿ ಉಳ್ಳಂಥವರು ನೀವು, ನಮ್ಮ ಈಗಿನ ಯುವ ಜನತೆಗೆ ಯಾವ ಒಂದು ಸಂದೇಶವನ್ನು ಹೇಳಬಯಸ್ತೀರಾ?
0: ನಮ್ಮ ಯುವ ಜನತೆ ಮೊದಲು ಸಮಾಜದಲ್ಲಿ ಗೌರವಿತ ಜೀವನವನ್ನು ನಾ ಕಟ್ಕೋಬೇಕು ಅನ್ನುವಂಥ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೋಬೇಕು. ಜೊತೆಗೆ ಯುವ ಸಮುದಾಯ, ನಾನೇನಾದರೂ ಒಂದು ಸಾಧನೆ ಮಾಡಬೇಕು, ಗುರಿಯನ್ನು ಬೆನ್ನು ಹತ್ತಬೇಕು, ಅದಕ್ಕೆ ಅವನ ಏಕಾಗ್ರತೆಯನ್ನು ತನ್ನ ಮನಸ್ಸನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಸಾಧನೆ ಮಾಡುವವರ ಮಟ್ಟಕ್ಕೆ ಬೆಳಿಬೇಕು. ನಮ್ಮ ಯುವಕರು ಇಲ್ಲಿ ರೈತಾಪಿ ವರ್ಗದವರು ಹೆಚ್ಚಾಗಿ, ಹೌದಾ, ಇವತ್ತೆಲ್ಲ ಸಾಕಷ್ಟು ಅವಕಾಶಗಳಿದಾವೆ. ಹೌದಾ, ನಾವು ಕೃಷಿ ಮಾಡಲಿಕ್ಕೆ ಹೋದಾಗ ಏನಾಗ್ತದೆ, ನಿಮ್ಮ ಸ್ವತಂತ್ರತೆ ಅದು. ಆ ವೃತ್ತಿ ಮಾಡಬೇಕಾದ್ರೆ ನೀವು ಇತರೆ ವೃತ್ತಿಯನ್ನು ಮಾಡಿ, ಇಲ್ಲ ಅಂತಲ್ಲ, ನಿಮ್ಮ ಬಿಡುವಿನ ವೇಳೆಯಲ್ಲಿ ಕೂಡ ಕೃಷಿಯಲ್ಲಿ ಪಾಲ್ಗೊಳ್ಳಿ. ಯಾಕಂದರೆ ಅವತ್ತು ನಮ್ಮ ರೈತಾಪಿ ವರ್ಗದವರಿಗೆ ಯಾಂತ್ರೀಕರಣ ಬೇಕಾಗಿದೆ, ಒಬ್ಬ ಕೃಷಿ ಇಂಜಿನಿಯರ್ ಬೇಕಾಗಿದ್ದಾನೆ, ಇವತ್ತು ಕೃಷಿ ವಿಜ್ಞಾನಿ ಬೇಕಾಗಿದ್ದಾನೆ,
1: ಕೃಷಿಯ ಬಗ್ಗೆ ಅನುಭವ ಉಳ್ಳವರು.
0: ಹಾಂ ನೋಡ್ರಿ, ಅನುಭವ ಉಳ್ಳಬೇಕಾಗಿ, ಅದಕ್ಕಾಗಿ ನಾವೇ ರೈತನ ಮಕ್ಕಳನ್ನೇ ನಾವೇ ವಿಜ್ಞಾನಿಗಳಾಗೋಣ, ನಾವೇ ಯಾಂತ್ರೀಕರಣ ಆಗೋಣ. ಇನ್ನಷ್ಟು ಕೃಷಿ ತೋಟಗಾರಿಕೆ ಇದೆ, ಇವತ್ತೆಲ್ಲ ನೀರಾವರಿಯ ಸೌಲಭ್ಯಗಳು ಕೂಡ ಇದ್ದಾವೆ, ಅಷ್ಟೇ ಅಲ್ಲ ಹೊಸ ಶೋಧನೆಗಳನ್ನು ಕೂಡ ಮಾಡಬೇಕಾಗಿದೆ ನಾವಿನ್ನು. ಹೀಗಾಗಿ ನಿಮ್ಮ ಆ ರೀತಿ ದೃಷ್ಟಿಕೋನವಿಟ್ಟುಕೊಂಡು, ಅದಕ್ಕೆ ಉದ್ಯೋಗವಿಲ್ಲ ಅಂತ ಕೊರಗಬೇಡಿ, ಉದ್ಯೋಗ ನಾವೇ ಸೃಷ್ಟಿ ಮಾಡ್ಕೋಬೇಕು. ಹೀಗಾಗಿ ಹಾದಿಯನ್ನು ಇನ್ನೊಬ್ಬರ ಹಾದಿಯಲ್ಲಿ ನಡೆಯೋದು ಎಷ್ಟೊತ್ತು, ನಾವು ಒಂದು ಹೊಸ ಮಾರ್ಗವನ್ನು ಹೊಸ ದಾರಿಯನ್ನು ನಾವೇ ನಡೆದು ಹೋದು ಅಂದರೆ ನಮ್ಮ ದಾರಿ ಹಿಡಿದು ಮತ್ತೊಂದು ಮಾರ್ಗ ಸೃಷ್ಟಿ ಆಗ್ತದೆ. ಈ ಆಶೆಯನ್ನು ಇಟ್ಕೋಬೇಕು. ಹೀಗಾಗಿ ಅದಕ್ಕೊಂದು ನನ್ನ ಕವಿತೆ ಇದೆ, ನೀನಲ್ಲವೇ ಅಂತ. ಯಾಕಂದರೆ ಇವತ್ತು ರೈತಾಪಿ ವರ್ಗದ ಮಕ್ಕಳಿಗೆ ಹೆಣ್ಣನ್ನು ಕೊಡುವಂಥದ್ದು ಕಡಿಮೆ ಆಗಿಬಿಟ್ಟದೆ, ಎಲ್ಲೋ ಹೆಣ್ಣು ಹತ್ತಾ ಇಲ್ಲೋ ಅಂತ ಕೊರಗು ನಮ್ಮ ರೈತಾಪಿ ವರ್ಗದವ್ರಿಗಿದೆ. ಹೀಗಾಗಿ ಯಾಕಿದೆ ಅಂತಂದರೆ ಎಲ್ಲರೂ ಸುಖವಾಗಿರಬೇಕು, ಅವ್ರ ಮಗಳು ಸುಖವಾಗಿರಬೇಕು ಅನ್ನೋಂಥ ಆಸೆ ಎಲ್ಲರಿಗೂ ಇದ್ದೇ ಇರ್ತದೆ. ಹೀಗಾಗಿ ರೈತರಿಗೆ ಯಾಕೆ ಕೊಡ್ತಾ ಇಲ್ಲ, ಆ ಒಂದು ಅಳಲು ಈ ಒಂದು ಕವಿತೆಯಲ್ಲಿ ಕಾಣ್ತದೆ. ನೀನಲ್ಲವೇ ಅನ್ನುವಂಥ ಕವಿತೆ. ನಾನು ಶಾಲೆ ಕಲಿತರು ರೈತರ ಮನೆದವನ ನನ್ನೊಡನೆ ಬಾಳ ಸುಖವಿಲ್ಲವೆಂದು ಕಷ್ಟವೇ ಅನುದಿನವೆಂದು ನಿರಾಕರಿಸಿದವಳು ಅಂದು ನೀನಲ್ಲವೇ. ಮನೆಯಲ್ಲಿ ನನ್ನ ಅಪ್ಪ ಅವ್ವ ಇದ್ದಾರೆಂದು ಅವರ ಸೇವೆ ಮಾಡಬೇಕಾಗುವುದೆಂದು ಅವಿಭಕ್ತ ಕುಟುಂಬಕ್ಕೆಲ್ಲ ಅಡುಗೆ ಮಾಡಬೇಕಾಗುವುದೆಂದು ನಿರಾಕರಿಸಿದವಳು ಅಂದು ನೀನಲ್ಲವೇ. ಬಂಧು ಬಳಗದವರ ಮುಂದೆ ಲಕ್ಷ ದಾಟಿದ ಸಂಬಳದವನನ್ನು ವರದಕ್ಷಿಣೆಯಲ್ಲಿ ಕೊಂಡವಳು ನೀನಲ್ಲವೇ. ಸಮಾಜದಲ್ಲಿ ಎದೆ ಸಟಿಸಿ ನನ್ನ ಮುಂದೆ ಬಿಂಕದ ಹೆಜ್ಜೆಯ ನಿಟ್ಟು ಕೈ ಹಿಡಿದವನ ಜೊತೆ ವಿದೇಶಕ್ಕೆ ಹಾರಿದವಳು ನೀನಲ್ಲವೇ. ಇರುವೊಂದು ಗುಡಿಸಲಲ್ಲಿ ಅಪ್ಪ ಅಮ್ಮರೊಂದಿಗೆ ಅಕ್ಕ ತಮ್ಮರೊಂದಿಗೆ ಬಾಳಲ್ಲಿ ನಗೆಗುಂಡು ಬದುಕುವನನ್ನು ನೀ ದೂರ ತಳ್ಳಿದವಳು ನೀನಲ್ಲವೇ. ಇರುವ ಮೊಳ ಭೂಮಿಯಲ್ಲಿ ಬೆವರ ಹನಿ ಸುರಿಸಿ ದುಡಿದು ಬಂಗಾರದ ಬೆಳೆ ಬೆಳೆದು ಜೋಡೆಮ್ಮೆ ಸಾಕಿ ಹಾಲು ಮಾರಿ ಜೀವನ ನಡೆಸುವನನ್ನು ನೀ ಬಿಸಾಡಿಬಿಟ್ಟವಳು ನೀನಲ್ಲವೇ ಅಂತ ಅದನ್ನು. ಇನ್ನೊಂದು ನಮ್ಮ ಗ್ರಾಮೀಣ ಸಂಸ್ಕೃತಿಯಲ್ಲಿ ಅಂದರೆ ಗ್ರಾಮ ಅಂದರೆ ನನ್ನ ದೃಷ್ಟಿಯಲ್ಲಿ ಜಗತ್ತು, ಅದನ್ನು ನೋಡುವ ದೃಷ್ಟಿಕೋನ ನಮ್ಮದು ಬೇಕು. ಯುವ ಸಮುದಾಯದಲ್ಲಿ ಪ್ರೀತಿ ಇರ್ತವೆ, ಪ್ರೇಮ ಇರ್ತವೆ, ಅವಮಾನಗಳಿರ್ತವೆ, ಅಸಹನೆ, ಇವೆಂಥವನ್ನೆಲ್ಲ ಕಾಣ್ತೇವೆ ನಾವು. ಜಾತ್ರೆ, ಹಬ್ಬ, ಉತ್ಸವ ಇವನ್ನೆಲ್ಲ ನೋಡ್ತಾನೆ ಇರ್ತೇವೆ. ಅಲ್ಲಿ ಅನೇಕ ನಮ್ಮ ಯುವಕರು ಪ್ರೀತಿಯ ಹಳ್ಳಕ್ಕೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡುವಂಥ ಮಾರ್ಗಗಳನ್ನು ಕೂಡ ಹಿಡಿತಾ ಇರ್ತಾರೆ ಅಷ್ಟೆ. ಮುಂದೆ ನಿರಾಕ್ಷತೆ ಹೊಂದೋದು, ಇನ್ನೇನಪ್ಪ ನನ್ನ ಕೈಯಲ್ಲಿ ಬದುಕಲಿಕ್ಕೇ ಆಗಲಿಲ್ಲ ಅಂತ ದೃಷ್ಟಿಕೋನವನ್ನು ಹಿಡಿತಾರೆ. ಆದರೆ ಆ ನೋವುನಿಂದ ಸ್ಫೂರ್ತಿ ಪಡಿಬೇಕು, ಒಂದು ಛಲ ಇಟ್ಕೋಬೇಕು, ನಾನು ಅಂಥವ್ರ ಮುಂದೆ ಬೆಳೆ ತೋರಿಸ್ಬೇಕು. ಉದಾಹರಣೆ, ಪ್ರೀತಿಸಿದವಳು ಕೈ ಕೊಟ್ಟಳು ಅಂದರೆ ಅವಳ ಎದುರುಗಡೆ ಅವಳ ನಿಂತಾಗ ನಾವು ಶ್ರೀಮಂತಿಕೆ ಆಗಿರಬೇಕು, ಹೀಗೆ ಸಮಾಜ ಸೇವಕನಾಗಿರಬೇಕು, ಇಂಥ ಒಂದು ಛಲ ಇಟ್ಕೋಬೇಕು ಅನ್ನೋದು ನನ್ನ ಕಳಕಳಿ.
1: ಸರ್, ಒಟ್ಟಿನಲ್ಲಿ ನಿಮ್ಮ ಈ ಚಂದ್ರಬಿಂದು ಕವನ ಸಂಕಲನದಲ್ಲಿ ಸಾಮಾಜಿಕ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ, ಆಧುನಿಕ ಜೀವನದ ಮನುಷ್ಯನ ಬಾಳಿಗೆ ಸಂಬಂಧಪಟ್ಟಂತೆ, ಹಾಗೆಯೇ ನಿಸರ್ಗದ ಬಗ್ಗೆನೂ ಕೂಡ ಬರಿತಾ ಹೋಗ್ತೀರಾ, ಹಾಗೆ ರೈತನ ಗೋಳಾಟದ ಬಗ್ಗೆನೂ ಬರಿತಾ ಹೋಗ್ತೀರಾ. ಹಾಗಿದ್ರೆ ಸರ್, ಮತ್ತೆ ಈ ಕವನ ಸಂಕಲನದಲ್ಲಿ ಮತ್ತೆ ಯಾವೆಲ್ಲ ಅಂಶಗಳನ್ನು ನೀವು ಇಲ್ಲಿ ಸೃಷ್ಟಿ ಮಾಡ್ತಾ ಹೋಗಿದ್ದೀರಾ?
0: ಇನ್ನೊಂದು ವಿಶ್ವ ಶಾಂತಿಯನ್ನು ಬಯಸುವಂಥ ಒಂದು ಕವಿತೆಯನ್ನು ನಾನು ಇದರಲ್ಲಿ ಬರೆದಿದ್ದೇನೆ. ಅದು ಬಾಬಾ ಹಕ್ಕಿ ಅಂತ. ಈ ಹಕ್ಕಿ ಎಂಥದ್ದಂದರೆ ಇಡೀ ಜಗತ್ತಿನಲ್ಲಿ ಅದು ಏನು ಬಯಸ್ತದಂದರೆ ಶಾಂತಿ ಸಂದೇಶವನ್ನು ಕೊಡ್ತಾ ಬರ್ತದೆ ಎಲ್ಲ ದೇಶಗಳಿಗೆ, ಇಡೀ ಭೂಮಂಡಲದ ಎಲ್ಲ ದೇಶಗಳಿಗೆ. ಹೆಂಗೆ ಕೊಡ್ತದೆ ಅನ್ನೋದನ್ನು ಇಲ್ಲಿ ಆ ಹಕ್ಕಿಗೆ ಹೋಲಿಸಿದ್ದೇನೆ ಅಷ್ಟೆ. ಅದು ಹೇಳ, ಬಾಬಾ ಹಕ್ಕಿ ಬಾಣಂಗಳ ಸುತ್ತಾಡಿ ನಿರ್ಮಲವಾದ ಬಾಣಲ್ಲಿ ನಗೆ ಹೂವು ಚೆಲ್ಲಾಡಿ. ಜನ ಎಲ್ಲ ನಗ್ತಾ ಇಲ್ಲ, ಒಂದಿಷ್ಟು ನಗೆ ಅವಳಿಗೆ ಚೆಲ್ಲಿ ಬಾ ಹಕ್ಕಿ ಅಂತ ನಾ ಸಂದೇಶ ಹೇಳ್ತಾ ಇದ್ದೇನೆ ಹಕ್ಕಿಗೆ. ಇಳೆ ಸುತ್ತಿ ಹರದಾಡಿ ಬೆಳೆ ಸುತ್ತಿ ನಡೆದಾಡಿ ಹಸಿರುಂಡು ಬಾರಮ್ಮ ಹೆಸರನ್ನು ತಾರಮ್ಮ ನನ್ನೂರಿಗೆ. ಏ ಹಕ್ಕಿ, ನೀ ಇಡೀ ಇಳಿ ಭೂಮಿಯನ್ನು ಸುತ್ತಿ ಬಾ, ಬಂದು ಹಸಿರುಂಡು ಬಾ, ಅಂದರೆ ಹೇಗಿದೆ ನಮ್ಮ ಪರಿಸರ, ಅದನ್ನು ಉಣ್ಣು ಬಾ ಅಂತ ಕರಿತೀನಿ. ಬಂದನಿ ನಮಗೆ ಹೆಸರು ತರಬೇಕು ನೀ, ಹಾಗೆ ಸುತ್ತ ಬರಬಾರ್ದು. ಬೇಲಿ ಬಯಲಲ್ಲಿ ಭಕ್ತಿ ಭಾವನೆ ಚೆಲ್ಲಿ. ಬೇಲಿ ಯಾಕೆ ಹಾಕಿರ್ತಾರೆ ಅಂದರೆ ಮನುಷ್ಯಗೆ ದುಷ್ಟ ಮನುಷ್ಯ ಅಂದ್ರೆ ಅನೇಕ ದೇಶಗಳು ತಮ್ಮ ತಮ್ಮ ಬೌಂಡ್ರಿ ಮಾಡಿದ್ದಾರೆ. ಇಲ್ಲಿ ನನ್ನ ದೃಷ್ಟಿಯಲ್ಲಿ ಬೌಂಡ್ರಿ ಬೇಡ ಅಂತೀನಿ, ಗಡಿ ಬೇಡ. ಯಾಕಂದ್ರೆ ನೀ ಅಂಥ ಶಾಂತಿಯನ್ನು ಕೊಡು,
1: ಸೌಹಾರ್ದತೆಯನ್ನು
0: ಕೊಡು, ಯಾರು ಪರಸ್ಪರ ಬೈದಾಡಬಾರ್ದು. ಅದಕ್ಕೆ ಭಕ್ತಿ ಭಾವನೆಯನ್ನು ಚೆಲ್ಲಿಬಾ ಎಲ್ಲರಿಗೂ. ಅವ್ರಿಗೆ ಅಣ್ಣ ಅಕ್ಕನ ನಡೆ ನುಡಿ ಹಾಡಿ ಬಾರಮ್ಮ ನನ್ನವರಿಗೆ. ಅಣ್ಣ ಬಸವಣ್ಣ ಹೇಗೆ ಸಂದೇಶ ಹೇಳಿದ, ಮಾನವತಾದ ಸಂದೇಶವನ್ನು, ಸಮಾನತೆಯ ಸಂದೇಶವನ್ನು, ಹಾಗೆ ನಮ್ಮ ಸ್ತ್ರೀ ಅಕ್ಕ ಮಹಾದೇವಿ ಹೇಗೆ ಒಂದು ವಿರಾಗಿ ಗುಣದಿಂದ ಇಡೀ ಸಂದೇಶವನ್ನು ಸಾರುತ್ತಾಳೆ ಅಂದರೆ ಪುರುಷ ಪ್ರಧಾನ ಕುಟುಂಬಕ್ಕೆ ಹೇಗೆ ಸವಾಲನ್ನು ಎದುರಿಸಿ ಬೆಳೀತಾಳೆ, ಅವಳ ಬದುಕಿನ ಸಂದೇಶವನ್ನು ಹೇಳಿ ಬಾ ಅಂತ ಹಾಗೆ ಹಕ್ಕಿಯಲ್ಲಿ ಕೇಳ್ಕೊತೀನಿ. ಮತ್ತು ಅಣು ಅಸ್ತ್ರ ಪರಮಾಣು ಗ್ರೆನೇಟು ಬಾಂಬುಗಳ ಆತ್ಮಗಳ ಚಿತೆಯೇರಿ ಸುಟ್ಟಾಕಿ ಬಾರಮ್ಮ ನನ್ನವರಿಗೆ. ನಮಗಿವತ್ತು ಯುದ್ಧ ಬೇಡ, ಅದಕ್ಕೆ ಹಕ್ಕಿಗೆ ಹೇಳ್ತಾ ಇದ್ದೇನೆ. ಏನಂತ, ಅಣು ಅಸ್ತ್ರಗಳನ್ನು ಇಟ್ಕೊಂಡಾರೆ, ಪರಮಾಣು ಬಾಂಬುಗಳನ್ನ ಇಟ್ಕೊಂಡಾರೆ ಮುಂದುವರೆದಂಥ ದೇಶಗಳು. ಗ್ರೆನೇಡ್ ಬಾಂಬ್ಗಳನ್ನು ಇಟ್ಟು ಸಣ್ಣ ದೇಶಗಳ ಮೇಲೆ ಹೆದರಿಸ್ತಾ ಇದ್ದಾರೆ, ದಬ್ಬಳಕೆ ಮಾಡ್ತಿದ್ದಾರೆ. ಅದಕ್ಕೆ ಏನು ಮಾಡು, ಅಣು ಅಸ್ತ್ರ ಬಾಂಬ ಗ್ರೆನೇಡ್ಗಳನ್ನು ಅವುಗಳ ಆತ್ಮವನ್ನೇ ಸುಟ್ಟು ಬಾಣಿ,
1: ಅಂದರೆ
0: ಅವು ಹಾರಬಾರದು, ಸುಟ್ಟು ಬಾ ಅಂತ ಹಕ್ಕಿ ಹೇಳ್ತೀನಿ. ಅದಕ್ಕೆ ಸುಟ್ಟಾಕಿ ಬಾರಮ್ಮ ನನ್ನೂರಿಗೆ. ಬಂದೂಕು ಪಿರಂಗಿಗಳ ಒಳಗೆ ಜೇನುಗೂಡು ಕಟ್ಟಿಸಿ. ಬಂದೂಕು ನಮಗೆ ಹಾರೋದು ಬೇಡಾಗೈತೆ, ಅದಕ್ಕೇನಾಗಲಿ ಅದರ ಒಳಗಡೆ ಬಂದೂಕಿನ ಒಳಗಡೆ ಜೇನುಗೂಡು ಕಟ್ಟಲಿ, ಬಂದೂಕುಗಳಿಗೆ ಅದು ಸಿಹಿಯಾದ ತುಪ್ಪವನ್ನು ಕೊಡಲಿ ನಮಗೆ ಅಂತ ಈ ಕಲ್ಪನೆ.
1: ಬಂದೂಕಿನಿಂದ ಹಾರಿದ ಮದ್ದು ಕೂಡ ನಮಗೆ ಸಿಹಿ ಆಗಿ,
0: ಅದು ಅಂದ್ರೆ ಉಪಯೋಗ ಆಗಲಿ, ಬಂದೂಕು ಯೂಸ್
1: ಆಗಬಾರ್ದು.
0: ಅದಕ್ಕೆ ಅದು ಬಂದೂಕು ಇದೆ, ಈಗೆಲ್ಲ ಬಳಸ್ತಾ ಇದ್ರೆ ಅದಕ್ಕೆ ನೀ ಏನ್ ಮಾಡು, ಅದಕ್ಕೆ ಗೂಡು ಕಟ್ಟಿಬಿಡು. ಅಂದ್ರೆ ಅವಶ್ಯಕತೆ ಇಲ್ಲದಾಗುತ್ತದೆ, ಅದು ಅವಶ್ಯಕತೆ ನಮ್ಗೆ ಬೇಡಾಗಬೇಕು. ಗ್ರೆನೇಡ್ ಅವಶ್ಯಕತೆ ಇಲ್ಲ, ಯಾಕೆ ಎಲ್ಲ ಶಾಂತಿ ಇದೆ ನಮ್ಮ ದೇಶ. ಅದಕ್ಕೆ ಅದ್ರ ಒಳಗಡೆ ಜೇನು ಗೂಡು ಕಟ್ಟಲಿ, ಅದರಿಂದ ಸಿಹಿಯಾದ ತುಪ್ಪ ಬರಲಿ. ಅದಕ್ಕೆ ಮಕರಂಬ ಅದರ ಒಳಗ ಮಕರಂದ ತುಂಬಿಟ್ಟು ಬಾರಮ್ಮ ನನ್ನೂರಿಗೆ. ಒಳ್ಳೆಯ ಮಕರಂದ ತುಂಬಿಟ್ಟು ಬಾ ಬಂದೂಕು ಅಂದ್ರೆ, ಬಂದೂಕು ಅಂದ್ರೆ ಎಲ್ಲರೂ ಅದರೊಳಗಿನ ಅದು ಉಪಯೋಗಕ್ಕೆ ಬಾರದೇ ಇರುವಂಥ ವಸ್ತು ಆಗಲಿ, ಅದರಿಂದ ತುಪ್ಪು ಸಿಹಿಯಾದ ಮಕರಂದ ಬರಲಿ, ಜನರಿಗೆ ಸಿಗಲಿ ಅಂತ. ಗಡಿಗಡಿಗಳ ನಡುವೆ ಬಿಳಿ ಧ್ವಜವನ್ನೆಟ್ಟು ಪಾರಿವಾಳ ಹಾರಲು ಬಿಟ್ಟು ಬಾರಮ್ಮ ನನ್ನೂರಿಗೆ. ಅದಕ್ಕೆ ಗಡಿಗಡಿಗಳ ನಡುವೆ ಬಿಳಿ ಧ್ವಜ ಬೇಕಾಗಿದೆ, ಅಂದರೆ ಬಿಳಿ ಅಂದರೆ ಇಲ್ಲಿ ಶಾಂತಿಯ ಧ್ವಜ ಬೇಕಾಗಿದೆ. ಪರಸ್ಪರ ಬಡದಾಡೋದು ಇದು ಬೇಡ ನಮಗೆ ಅಷ್ಟೆ, ಅವರಿಬ್ಬರ ನಡುವೆ ಶಾಂತಿಯ ಧ್ವಜವನ್ನು ಹಚ್ಚು, ಹಾಗೆ ಶಾಂತಿಯ ಸಂದೇಶವಾಗಿ ಪಾರಿವಾರಗಳನ್ನು ಹಾರಿಬಿಡಿಸು ಅವ್ರ ಕಡೆಯಿಂದ, ನಾವು ಶಾಂತವಾಗಿದ್ದೇವೆ ಅಂತ, ಶಾಂತವಾಗಿರೋಣ ಅಂತ. ಹೀಗೆ ನೀನು ಬಾರಮ್ಮ ನನ್ನೂರಿಗೆ ಅಂತ ಕರಿತೇನೆ ಅವರ. ಮತಗಳ ಕಂದಕ ಮುಚ್ಚಿ ಮೇಲೊಂದು ಗಿಡ ಹಚ್ಚಿ. ಜಾತಿ ಮತ ವರ್ಗ ಇದರಿಂದ ಸಮಾಜ ಕಂದಕ ಅಂದರೆ ತಗ್ಗ ತಗ್ಗ ಬಿಟ್ಟು ಬಿಟ್ಟದಷ್ಟೆ, ಸರಿದಾರಿ ಹಿಡಿತಾ ಇಲ್ಲ. ಅದಕ್ಕೆ ನೀ ಏನು ಮಾಡು, ಅದರ ಮೇಲೊಂದು ಕಂದಕಗಳನ್ನೆಲ್ಲ ಮುಚ್ಚಿ ಗಿಡ ಒಂದು ಹಚ್ಚಿ. ಮನೆಯೊಳು ಉಂಡು ಮಲಗೋಣ ಬಾರಮ್ಮ ನನ್ನೂರಿಗೆ. ನೀ ಮತ್ತೆ ಸುತ್ತಿ ನನ್ನ ಹತ್ತಿರ ಬಾ ಅಂದರೆ ಪ್ರತಿಯೊಬ್ಬನ ಹತ್ತಿರಕ್ಕೆ ಈ ಭಾವನೆ ಬರಬೇಕು ಅನ್ನೋಂಥ ದೃಷ್ಟಿಕೋನ. ನನ್ನ ಶಾಂತಿ ಅನ್ನುವಂಥ ಹಕ್ಕಿ ಜಗತ್ತೆಲ್ಲ ಸಂಚರಿಸಬೇಕು, ಜೊತೆಗೆ ನನ್ನೊಳಗೇ ಇರಬೇಕು, ನನ್ನ ಒಳಗೇನೂ ಮಲಗಿರಬೇಕು ಅದಷ್ಟೆ. ಯಾಕಂದರೆ ಶಾಂತಿ ಇದ್ದರೆ ನೆಮ್ಮದಿಯಿಂದ ಮಲಗ್ತೇವೆ ನಾವು. ಅದಕ್ಕೆ ಕವಿಯ ಮನಸ್ಸಿನಿಂದ ಆ ಹಕ್ಕಿಯನ್ನು ಹೀಗೆ ಕರಿತಾ ಇದ್ದೀನಿ ನಾನಷ್ಟೇ. ಮತ್ತು ನೀ ಎಲ್ಲ ಸುತ್ತಾಡಿ ಎಲ್ಲಿ ಹೋಗಬೇಡ, ಮತ್ತೆ ಎಲ್ಲಿ ಬಾ ನನ್ನ ಜೊತೆಗೇ ಬಾಳ, ಜೊತೆಗೇ ಮಲಗಿಬಿಡೋಣ ಊಟ ಮಾಡಿ ಅಂತ. ಅಂದರೆ ನನಗೂ ಬೇಕದು ಅಷ್ಟೆ. ಅದಕ್ಕೆ ಭರವಸೆಯ ಬೆಳೆ ಬೆಳೆದು ಒಕ್ಕೋಣ ಬಾರಮ್ಮ ಮನ ಒಂದಾಗಿಸಿ. ಒಂದು ಭರವಸೆ ಇಟ್ಕೊಂಡೇವೆ, ಏನು ಭರವಸೆ ಇದೆ, ಅದು ಬೆಳೆಯನ್ನು ಬೆಳೆಯೋಣ ಈ ಭೂಮಿಯ ಮೇಲೆ. ಆ ಬೆಳೆ ಬೆಳೀತಂದರೆ ಎಲ್ಲರಿಗೂ ಭರವಸೆ ಹುಟ್ಟುತ್ತದೆ ಅಷ್ಟೆ. ನಾವು ಬದುಕ್ತೀವಿ, ಮನುಷ್ಯರೇ ಆಗಿದ್ದೇವೆ, ನಿಜವಾಗಿ ಬದುಕ್ತೀವಿ, ಆನಂದದಿಂದ ಬದುಕ್ತೀವಿ, ಮಾನವರಾಗಿ ನಾವು ನಿಜವಾಗಿಯೂ ಮಾನವರಾಗೇ ಬದುಕ್ತೀವಿ ಅನ್ನುವಂಥ ಒಂದು ಭರವಸೆ ಎಲ್ಲರಲ್ಲೂ ಹುಟ್ಟಬೇಕಾಗಿದೆ. ಅದಕ್ಕೆ ಈ ಹಕ್ಕಿ ಎಲ್ಲರಿಗೂ ಅಂಥ ಒಂದು ಭರವಸೆ ಬೀಜಗಳನ್ನೇ ಬಿತ್ತೀವ ಅಂತ ಕರಿತಾ ಇದ್ದೇನೆ ಅಷ್ಟೆ. ಹೀಗೆ ಬದುಕೋಣ ಬಾರಮ್ಮ ಎಲ್ಲ ದೇಶಗಳನ್ನು ಒಂದಾಗಿಸಿ. ದೇಶದ ಗಡಿಗಳ ಬೇಡ ಇಲ್ಲ. ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಬಹುಶಃ ನನಗಿಲ್ಲಿ ಭಾಳ ಸ್ಫೂರ್ತಿ ಆಯಿತು. ಇನ್ನು ಎಂತ ಅಂದ್ರೆ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ ಒಂದು ಲೇಖನ ಅಥರ ಹಾಡು ಅವುಗಳು ಕೂಡ ನಮಗೆ ಸ್ಫೂರ್ತಿ. ಅವರ ದೃಷ್ಟಿಕೋನ ಇಟ್ಕೊಂಡು ನಾವು ಯಾಕೆ ಬರಿಬಾರ್ದು, ಹೀಗೆ ನನಗಲ್ಲಿ ಸವಾಲು ಹುಟ್ಟಿದ್ದು ಹಾಗೆ ಬರೆದಂತ ಒಂದು ಕವಿತೆ.
1: ಆಗಿನ ಎಲ್ಲ ಕವಿಗಳು ಸ್ಫೂರ್ತಿನೇ
0: ಆದರೆ ಎಫೆಕ್ಟಿವ್ ಆಗ್ತಾರೆ ಕೆಲವೊಬ್ರು. ಆ ಎಫೆಕ್ಟ್ಗಾಗಿ ನಮ್ಮ ಮನುಷ್ಯನೇ ಕಾಡ್ತಾರೆ. ಕಾಡು ಯಾವಾಗ ಹೋಗ್ತಾರೆ ಅಂದ್ರೆ ನಮ್ಮ ಒಳಗಿಂದ ಏನೋ ಒಂದು ಬರಿಸಿಕೊಂಡು ಅವ್ರು ಹೋಗ್ಬಿಡ್ತಾರೆ.
1: ನಮ್ಮಲ್ಲಿ ಏನೋ ಒಂದು ಕಲ್ಪನೆ ಉತ್ಪತ್ತಿ ಮಾಡಿ
0: ಹುಟ್ಟಿ ಹಾಕಿ ಹೋಗ್ತಾರೆ.
1: ಸರ್, ನಿಮ್ಮ ಕಲ್ಪನೆ ಇದೆಯಲ್ಲ ಅದು ತುಂಬ ಅದ್ಭುತವಾಗಿ ನಿಮ್ಮ ಎಲ್ಲ ಕವನಗಳಲ್ಲಿ ಮೂಡಿಬಂದಿದೆ ಸರ್. ಸರ್, ಇವಾಗ ಇಷ್ಟೆಲ್ಲ ಮಾತಾಡಿದ್ವಿ ನಾವು, ಈಗ ಸರ್ ನಿಮ್ಮ ಮುಂದಿನ ಜೀವನದ ಯೋಜನೆಗಳೇನು, ತಮ್ಮ ಮುಂದಿನ ಯೋಜನೆ?
0: ಜೀವನ ಉಪನ್ಯಾಸಕರಾಗಿ ಇರ್ತೇವೆ, ಮುಂದುವರಿಬೇಕು, ಮಾಡ್ತೇವೆ, ಜೊತೆಗೆ ಒಂದು ಆದರ್ಶರಾಗಿ ಬಾಳಬೇಕು. ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ಪ್ರಜೆಗಳಾಗಬೇಕು, ನಾಗರಿಕತೆಗಳಾಗಬೇಕು ಅನ್ನೋಂಥ ದೃಷ್ಟಿಕೋನ. ಇನ್ನು ಮುಂದಿನ ನಮ್ಮದು ಹೆಜ್ಜೆ ಏನಂದ್ರೆ ನಮ್ಮ ಯುವ ಸಮುದಾಯಕ್ಕೆ ಕವಿತೆಗಳನ್ನು ಓದಬೇಕು. ಅಂದರೆ ಅವರ ವಿಚಾರಗಳೇನಿರ್ತವೆ, ಅವರ ಮನುಷ್ಯನಲ್ಲಿ ಏನಿರ್ತದೆ, ಅಂದರೆ ನಾವು ಅವರ ಮಟ್ಟಕ್ಕೆ ಇಳಿದು ಕವಿತೆಗಳನ್ನು ಬರಿಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೀನಿ ನಾನಷ್ಟೇ. ಉದಾಹರಣೆಗೆ ಇತ್ತೀಚೆಗೆ ರಿಕ್ಷಾ ಮತ್ತು ಟೂ ವೀಲರು ಕಾರ್ ಮೇಲಿನ ಒಂದು ಚಿಕ್ಕ ಚಿಕ್ಕ ಬರಗಳಿರ್ತವೆ, ಅವನ್ನ ಅಂಥವುಗಳನ್ನು ಸಂಗ್ರಹ ಮಾಡಿಸಿ

0: ಡೇಂಜರಸ್ ಅಂತ ಬರೆದಿತ್ತು. ಹುಡುಗಿಗೆ ನಾ ಕೊಡುವಂಥ ಗಿಫ್ಟ್ ಎಷ್ಟು ಡೇಂಜರಸ್ ಐತಿ ಅಂತೇಳಿ. ಅವು ಅಂದರೆ ಆ ರಿಕ್ಷಾ ಓಡಿಸುವ ತನಗೆ ಆದಂಥ ನೋವು ಯಾತನೆಯನ್ನು ಬರಹದ ಮೇಲೆ ತೋರಿಸಿರ್ತಾನೆ. ಅಂದರೆ ಇಂಥವುಗಳನ್ನು ಸಂಗ್ರಹ ಮಾಡಿ ಯುವ ಸಮುದಾಯಕ್ಕೆ ತಲುಪಿಸ್ಬೇಕು ಅನ್ನೋಂಥದ್ದು ನಮ್ಮ ಗುರಿ. ಅದೇ ಧಾರ್ಮಿಕವಾಗಿ ಕೆಲವೊಬ್ಬರು ಬರೆದಿರ್ತಾರೆ, ನಿನ್ನೆ ಒಂದು ಫ್ಯಾನು ಗೂಡ್ಸ್ ಫ್ಯಾನ್ ಬಗ್ಗೆ ನೋಡಿದ್ದೆ, ಅಲ್ಲಿ ಬರಹ ಇತ್ತು, ಅವ್ನು ನಮ್ಮ ಜಿಲ್ಲೆಯವನೇ ಅನ್ನೋದಕ್ಕೆ ಇಲ್ಲಿ ಗೊತ್ತಾಗ್ತದೆ. ಹೆಂಗೆ ಬರ್ತಾನೆ? ಸಕ್ಕರೆಯ ನಾಡಿನ ಹುಡುಗನ ಅಕ್ಕರೆಯಿಂದ ಕರೆಯುವೆ, ನಗು ನಗುತ್ತಾ ಬಾರೆ ನನ್ನ ರಾಣಿ ಅಂತ ಅಷ್ಟು ಚಂದ ಬರಹ ಇತ್ತು. ಹೌದಲ್ಲ, ಇಂಥ ನಮ್ಮ ಓದಲಾರದಂಥ ವ್ಯಕ್ತಿಗಳು ಯುವಕರಲ್ಲಿ ಇಂತಿಂಥ ವಿಚಾರಗಳಿರ್ತವೆ, ಇವನ್ನ ಸಂಗ್ರಹ ಮಾಡಿ ನಾವು ಕೃತಿ ಮೂಲಕ ತರಬೇಕು ಅನ್ನೋದು ನನ್ನ ಮುಂದಿನ ವಿಚಾರ.
1: ಸರ್, ತಮ್ಮ ಎಲ್ಲ ಯೋಜನೆಗಳು ಹಾಗೆಯೇ ತಮ್ಮ ಎಲ್ಲ ಉದ್ದೇಶಗಳು ಈಡೇರಲಿ ಅಂತ ನಮ್ಮ ವೇಣುಧ್ವನಿಯ ಶುಭ ಹಾರೈಕೆ ಸದಾಕಾಲ ತಮ್ಮೊಂದಿಗಿರುತ್ತೆ. ಧನ್ಯವಾದಗಳು ಸರ್.
0: ತಮಗೂ ಕೂಡ ವೇಣುಧ್ವನಿಯ ಎಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ ಎಲ್ಲರಿಗೂ.
1: ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮೊಂದಿಗಿದ್ದವರು ಡಾಕ್ಟರ್ ಅಡಿವೆಪ್ಪ ಬ ಇಟಗಿ, ವೃತ್ತಿಯಿಂದ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಖಾನಾಪುರದ ಪ್ರಾಧ್ಯಾಪಕರು, ಹಾಗೆಯೇ ಸಾಹಿತ್ಯಾಸಕ್ತರು, ಸಾಹಿತಿಗಳು ಮತ್ತು ಕವಿಗಳು ಕೂಡ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿ. ಇದು 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಈಗ ಪ್ರಸಾರವಾಗಲಿದೆ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮೊದಲನೇ ಗೀತೆ ಮತ್ತೆ ನೋಡಬೇಡ, ಚಿತ್ರ ಏಕಲವ್ಯ. ಗಾಯಕರು ಸೋನು ನಿಗಮ್ ಮತ್ತು ಸಾನಿಧ್ಯವ್. ಸಾಹಿತ್ಯ ವಿಜಯ್ ಈಶ್ವರ್. ನಿರ್ದೇಶಕರು ಶೋಮ್ಯಾನ್ ಪ್ರೇಮ್. ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ. ಹಾಡನ್ನು ಕೇಳಿ ಆನಂದಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KL ಈ ಚಿತ್ರಮಾಲಾ ಕಾರ್ಯಕ್ರಮ. ಮುಂದಿನ ಗೀತೆ ಲವ್ ಮಾಕ್ಟೇಲ್ ಚಿತ್ರದ ಸಂಚಾರಿಯಾಗುನಿ. ಗಾಯಕರು ವಿಜಯ್ ಪ್ರಕಾಶ್, ನಿರ್ದೇಶಕರು ಡಾರ್ಲಿಂಗ್ ಕೃಷ್ಣ, ಸಾಹಿತ್ಯ ರಾಘವೇಂದ್ರ ಕಾಮತ್, ಸಂಗೀತ ನಿರ್ದೇಶಕರು ನಕುಲ್ ಅಭಯಂಕರ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ರತ್ನ ಪ್ರಪಂಚ. ಗೀತೆ ಅಲೆಮಾರಿಯೇ. ಗಾಯಕರು ಸಂಜೀತ್ ಹೆಗಡೆ, ಸಂಗೀತ ನಿರ್ದೇಶಕರು ಬಿ ಅಂಜನೀಶ್ ಲೋಕನಾಥ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ಮೆಹಬೂಬಾ, ಚಿತ್ರ KGF ಚಾಪ್ಟರ್ 2. ಸಂಗೀತ ನಿರ್ದೇಶಕರು ರವಿ ಬಸರೂರ್, ಗಾಯಕರು ಅನನ್ಯ ಭಟ್, ಸಾಹಿತ್ಯ ಕಿನ್ನಲ್ ರಾಜ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಜೇಮ್ಸ್ ಚಿತ್ರದ ಗೀತೆ ನಾ ನಿನಗೆ ಕಾವಲುಗಾರ. ಸಾಹಿತ್ಯ ಚೇತನ್ ಕುಮಾರ್, ಗಾಯಕರು ಅಂಕಿತಾ ಕುನ್ನೋಡ್ ಮತ್ತು ಸಂಜಿತ್ ಹೆಗಡೆ. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಚಿತ್ರ ಲವ್ 360. ಗೀತೆ ಇದು ಜಗವೇ ನೀನೆ. ಗಾಯಕರು ಸಿದ್ ಸಿದ್ರಾಮ್, ಸಂಗೀತ ನಿರ್ದೇಶಕರು ಅರ್ಜುನ್ ಚನ್ಯ, ನಿರ್ದೇಶಕರು ಶಶಾಂಕ್. ಹಾಡನ್ನು ಕೇಳಿ ಆನಂದಿಸಿ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ಮಧುರವಾದ ಗೀತೆಗಳ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ ನಾನು ಅನುಪಮಾ. ಸ್ನೇಹಿತರೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಪುಸ್ತಕದಿಂದ ಆಯ್ದ ಕೆಲವು ಭಾಗಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ ಶ್ರೀಮತಿ ಆಶಾ ತೊರವಿ, ಶ್ರೀಮತಿ ಮೇಧಾ ಕುಲಕರ್ಣಿ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿಯವರು.
1: ನಮಸ್ಕಾರ, ನಾನು ವಿಪ್ರ ಮಹಿಳಾ ಮಂಡಳದಿಂದ ಆಶಾ ತುರ್ವಿ ಅಂತ ಹೇಳಿ ಈ ಪ್ರಸಂಗದಲ್ಲಿ ನಾನು ಒಂದು ಅನಿಸಿಕೆಯನ್ನು ಹೇಳಲು ಇಚ್ಛೆ ಪಡುತ್ತೇನೆ. ಈ ಕಥೆಯನ್ನು ನಾನು ಗುರುರಾಜ್ ಕರಜಗಿಯವರು ಹೇಳಿದ ಕರುಣಾಳು ಬಾ ಬೆಳಕೆ ಈ ಸಂಗ್ರಹದಿಂದ ತೆಗೆದಿದ್ದೇನೆ. ಕಥೆಯ ಹೆಸರು ಕೋಳಿ ಪೊಕ್ಕ. ಈ ಕಥೆಯನ್ನು ಆತ್ಮೀಯರಾದ ಶ್ರೀಮತಿ ಸಂಧ್ಯಾ ಪೈರವರು ಬರೆದದ್ದು. ಇದು ನನಗೆ ಬಹಳ ಪ್ರಿಯವಾದದ್ದು. ಅವನೊಬ್ಬ ಸಾಮಾನ್ಯ ಆದರೆ ಸ್ವಲ್ಪ ಸಾತ್ವಿಕ ಮನುಷ್ಯ, ಅಲ್ಲಲ್ಲಿ ಒಂದಷ್ಟು ಓದಿಕೊಂಡಿದ್ದ. ಸಿಕ್ಕವರ ಮುಂದೆ ಆತ್ಮ ಪರಮಾತ್ಮ ಎಂದೆಲ್ಲ ಮಾತನಾಡುತ್ತಿದ್ದ. ತಪ್ಪು ತಪ್ಪು ಶ್ಲೋಕಗಳನ್ನು ಹೇಳಿ ತಾನು ಜ್ಞಾನಿ ಎಂಬ ಭ್ರಮೆಯನ್ನು ಸೃಷ್ಟಿ ಮಾಡುತ್ತಿದ್ದ. ಜನ ಇವನ ಮಾತಿಗೆ ಚುಚ್ಚಿಯೋ ಮೆಚ್ಚಿಯೋ ಕನಿಕರದಿಂದ ನೋಡಿದ್ದರಿಂದಲೋ ಇವನ ಪರಿವಾರದ ಜೀವನ ಹೇಗೋ ನಡೆಯುತ್ತಿತ್ತು. ಅವನು ಮಾತಿಗೊಮ್ಮೆ ಭಗವಂತ ಎನ್ನುತ್ತಾ ತನ್ನನ್ನು ತಾನೇ ದೊಡ್ಡತ್ಯಾಗಿ ಸಂತ ಎಂದು ಭಾವಿಸತೊಡಗಿದ. ಒಂದು ದಿನ ಅವನ ಮನೆಗೆ ಬಂದಾಗ ಭಯಂಕರ ಒಳ್ಳೆಯ ಭಾರಿ ಪರಿಮಳ ತೂರಿ ಬಂತು. ಹೆಂಡತಿ ಕೋಳಿ ಸಾರು ಮಾಡಿದ್ದಾಳೆ, ಕೋಳಿ ಎಲ್ಲಿಂದ ಬಂತು ಎಂದು ಕೇಳಿದ. ಆಕೆ ಯಾರದೋ ಗೊತ್ತಿಲ್ಲ, ಮನೆಯ ಹತ್ತಿರ ಸುತ್ತಾಡುತ್ತಿತ್ತು, ಅದನ್ನ ಹಿಡಿದುಕೊಂಡು ಸುತ್ತಲಿನ 10 ಮನೆಗಳಲ್ಲಿ ಕೇಳಿಕೊಂಡು ಬಂದೆ. ಅದು ತಮ್ಮದಲ್ಲ ಎಂದರು. ಆಯಿತು, ನೀವು ಹೇಳುತ್ತೀರಲ್ಲ ಭಗವಂತ ತಮ್ಮ ಇಚ್ಛೆಗಳನ್ನು ಪೂರೈಸುತ್ತಾನೆಂದು, ಹಾಗೆ ದೇವರ ಕರುಣೆಯಿಂದ ನಮಗೆ ಕಳಿಸಿರಬೇಕು ಎಂದುಕೊಂಡು, ಅದು ಅಲ್ಲದೆ ಕೋಳಿ ಸಾರು ತಿನ್ನದೆ ಎಷ್ಟು ದಿನವಾಗಿತ್ತಲ್ಲ ಎಂದಳು. ಈತ, ಭಗವಂತ ಇದು ಪಾಪ, ಮತ್ತೊಬ್ಬರ ಕೋಳಿಯನ್ನು ನಾವು ತಿನ್ನುವುದು ಅತಿ ದೊಡ್ಡ ಪಾಪ, ಆದ್ದರಿಂದಲೇ ಕೋಳಿ ಮಾಂಸವನ್ನು ನಾನು ಇಷ್ಟಪಡಲಾರೆ ಅಥವಾ ತಿನ್ನಲಾರೆ ಎಂದ. ಆದರೆ ಅದಕ್ಕೆ ಬಳಸಿದ ಮಸಾಲೆ ನಮ್ಮದೇ ಆಗಿದ್ದರಿಂದ ಅದರ ರಸವನ್ನು ಮಾತ್ರ ಬಡಿಸು, ಅದನ್ನು ಕಲಿಸಿಕೊಂಡು ಅನ್ನವನ್ನು ತಿನ್ನುತ್ತೇನೆ ಎಂದ. ಹೆಂಡತಿ ದೊಡ್ಡ ಸೌಟಿನಿಂದ ಬಡಿಸುವಾಗ ಎಲೆಯಲ್ಲಿ 4 ಮಾಂಸದ ತುಂಡುಗಳೂ ಬಿದ್ದವು. ಭಗವಂತ ಇದೇ ನಿನ್ನ ಇಚ್ಛೆಯೇ? ಹಾಗಿದ್ದರೆ ನೀನೇ ಕೃಪೆಯಿಂದ ಕೊಟ್ಟ ಮಾಂಸವನ್ನು ತಿಂದೇ ಎಂದು ತಿಂದು ಬಿಡುತ್ತೇನೆ ಎಂದು ಹೇಳಿ ತಿಂದು ತೇಗಿದ. ಮರುದಿನ ಎದ್ದಾಗ ಬೆನ್ನು ಕೆರೆಯುತ್ತಿತ್ತು, ಅದು ತಡೆಯಲಾರದ ಕೆರೆತ. ಹೆಂಡತಿ ಇವನ ಬೆನ್ನು ನೋಡಿ ಹೌಹಾರಿದಳು. ಬೆನ್ನಿನ ತುಂಬೆಲ್ಲ ಕೋಳಿಯ ಪುಕ್ಕಗಳು. ಭಗವಂತ ನನ್ನಂತಹ ಸಂತನಿಗೆ ಇದೇನು ಪರೀಕ್ಷೆ ತಂದೆಯಪ್ಪ ಎಂದುಕೊಳ್ಳುತ್ತಾ ಊರ ಹೊರಗಿದ್ದ ಸಂತರ ಬಳಿ ಹೋದ. ತನ್ನ ಸಮಸ್ಯೆ ಹೇಳಿಕೊಂಡ. ನಿಮ್ಮದಲ್ಲದ ಕೋಳಿಯನ್ನು ತಿಂದದ್ದಕ್ಕೆ ಹೀಗಾಗಿದೆ ಎಂದು ಆ ಸಂತರು ನುಡಿದರು. ಇದು ನೀವು ಮಾಡಿದ್ದು ಕೀಳು ಕೆಲಸ, ಅದಕ್ಕೆ ಒಂದೇ ಒಂದು ಉಪಾಯವಿದೆ ಎಂದರು. ಇದಕ್ಕಿಂತ ಹೆಚ್ಚು ಕೀಳು ಕೆಲಸ ಮಾಡಿದವರ ಮನೆಯಲ್ಲಿ ಊಟ ಮಾಡಿದರೆ ಈ ಪುಕ್ಕಗಳು ತಮ್ಮ ತಾವೇ ಉದುರಿ ಹೋಗುತ್ತವೆ ಎಂದರು ಆ ಸಂತರು. ಇವನು ಊರಿನಲ್ಲಿ ಯಾರು ಯಾರು ಕೀಳು ಜನ ಎಂದು ಭ್ರಮಿಸಿದ್ದರೋ ಅವರೆಲ್ಲರ ಮನೆಗೆ ಹೋಗಿ ಊಟ ಮಾಡಿದ. ಪುಕ್ಕಗಳು ಉದುರುವ ಬದಲು ಮತ್ತಷ್ಟು ಬೆಳೆದವು. ಚಿಂತೆ ಹೆಚ್ಚಾಯಿತು. ಅತ್ಯಂತ ಕೀಳು ಕೆಲಸ ಮಾಡುವವರು ಯಾರು ಎಂದು ದುರ್ಬೀನಿಟ್ಟು ನೋಡಿ ಹುಡುಕಿದ. ಪುಕ್ಕಗಳು ಇನ್ನಷ್ಟು ಚಿಗುರಿದವು. ಒಂದು ದಿನ ತಮ್ಮ ಊರಲ್ಲೇ ಇದ್ದ ಮಂತ್ರಿಗಳೊಬ್ಬರ ಮನೆಯಲ್ಲಿ ಭಾರೀ ಭೋಜನವಿತ್ತು. ಆ ಭೋಜನಕ್ಕೆ ಹೋಗಿ ಈತನೂ ಕೂತ. ಹೊಟ್ಟೆ ತುಂಬ ಬಿರಿಯಾನಿ ತಿಂದು ಬಂದ. ಮರುದಿನ ಬೆನ್ನಿನಲ್ಲಿ ಕೆರೆತವೇ ಇಲ್ಲ. ಹೆಂಡತಿ ನೋಡುತ್ತಾಳೆ, ಒಂದು ಪುಕ್ಕವೂ ಇಲ್ಲ, ಎಲ್ಲ ಉದುರಿ ಹೋಗಿವೆ. ಸ್ನೇಹಿತರೆ, ಈ ಕಥೆಯ ವಿವರಣೆ ತಮಗೆ ಅರ್ಥವಾಗಿರಬಹುದು. ವಿವರಣೆ ಅಗತ್ಯವಿಲ್ಲ, ಕಥೆ ನೀಡುವ ಸಂದೇಶ ಬಲವಾಗಿದೆ. ಕೀಳು ಕೆಲಸವೆಂದರೆ ನಾವು ಮಾಡುವ ವೃತ್ತಿಯಲ್ಲ. ಪ್ರತಿಯೊಂದು ವೃತ್ತಿಗೂ ಅದರದೇ ಆದ ಘನತೆ ಇದೆ. ಪ್ರತಿಯೊಂದು ವೃತ್ತಿಗೂ ಯಾವುದೇ ಕೀಳಿಲ್ಲ. ಆದರೆ ನಮ್ಮದಲ್ಲದ ವಸ್ತುವನ್ನು ದೋಚುವುದು ಭ್ರಷ್ಟತೆ. ಅದರಷ್ಟು ಕೀಳು ಕೆಲಸ ಇನ್ನೊಂದಿಲ್ಲ. ಈ ಕೆಲಸ ಮಾಡಿದವರಿಗೆ ಈ ಕೋಳಿಯ ಪುಕ್ಕಗಳು ಕಾಡದೇ ಬಿಡುವುದಿಲ್ಲ. ದೈಹಿಕವಾಗಿ ಅವು ಕಾಣಲಿಕ್ಕಿಲ್ಲ, ಆದರೆ ಮಾನಸಿಕವಾಗಿ ಮನದಲ್ಲಿ ತೂರಾಡಿ ಕೋಲಾಹಲ ಮಾಡದೆ ಮನಃಶಾಂತಿ ಕೆಡಿಸದೆ ಬಿಡುವುದಿಲ್ಲ. ಹೀಗಾಗಿ ಜಗತ್ತಿನಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ನಾವು ಒಳ್ಳೆಯ ಪ್ರಾಮಾಣಿಕತೆಯಿಂದ ಒಳ್ಳೆಯ ದೃಷ್ಟಿಯಿಂದ ಮಾಡಿದರೆ ನಮಗೆ ಗುರುರಾಜ್ ಕರಜಗಿಯವರು ಹೇಳಿದ ಈ ಕಥೆಯ ಅರ್ಥ ನಿಜವಾಗಿ ತಿಳಿಯುತ್ತದೆ. ನಾನು ವೇಣುಧ್ವನಿಯನ್ನು ತುಂಬಾ ಹೃತ್ಪೂರ್ವಕದಿಂದ ಹೊಗಳಿ ಅವರ ಸಾಧನೆ ಅಥವಾ ಅವರು ಜೀವನದಲ್ಲಿ ಇವಾಗ ಬೆಳಗಾವಿಯಲ್ಲಿ ಮಾಡುತ್ತಿರುವ ಕೆಲಸಕ್ಕೆ ಶ್ಲಾಘಿಸುತ್ತೇನೆ. ಹಾಗೆಯೇ ವಿಪ್ರ ಮಹಿಳಾ ಮಂಡಳಿಯ ಎಲ್ಲ ಸಖಿಯರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳುತ್ತೇನೆ.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೆಎಲ್ಇ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ. ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೆಎಲ್ಇಯ ಕನಸಾದಂಥ ವೀಣ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ನಮಸ್ಕಾರ, ನನ್ನ ಹೆಸರು ಮೇಧಾ ಕುಲಕರ್ಣಿ ಅಂತ, ವಿಪ್ರಮಹಿಳ ಮಂಡಳದಿಂದ. ಈಗ ನಾ ಒಂದು ನಾಗವಲ್ಲಿಯ ಸ್ವಯಂವರ ಎಂಬ ನಾಟ್ಯಗೀತೆಯನ್ನ ಓದ್ತಾ ಇದ್ದೀನಿ. ಇದನ್ನ ಬರೆದವರು ಶಶಿಕಲಾ ವೀರಯ್ಯ ಸ್ವಾಮಿಯವರು. ಸೂತ್ರಧಾರ ಹೇಳ್ತಾರೆ: ನಮ್ಮೂರ ಕನ್ನೆ ಸಿಪ್ಪೆ ಹಲಸಿನ ಕೆನ್ನೆ, ಹೆಸರು ನಾಗವಲ್ಲಿ. ನಡೆ ನಡೆದು ಬಂದಳು ಸ್ವಯಂವರದ ಹಾಲಿಗೆ, ಪ್ಲಾಸ್ಟಿಕ್ ಹಾರ ಕೈಯಲ್ಲಿ. ಅವಳ ಎಡ ಮಗ್ಗಲಲ್ಲಿ ತಂದೆ ತಿಮ್ಮಯ್ಯನವರು, ಬಲಮಗ್ಗುಲಲ್ಲಿ ವರಗಳ ಸಾಲೇ ಸಾಲು. ಹಿಂದುಗಡೆ ಆಡಿಯೋ, ಮುಂದುಗಡೆ ವಿಡಿಯೋ, ಜೊತೆಗೆ ಮುದ್ದು ನಾಯಿಮರಿ ಗುಲ್ಟೋರಿಯೋ. ಪಾತ್ರಗಳಂತೂ ಬಂದಾಯಿತು ರಂಗಮಂಚಕ್ಕೆ. ನಿಲ್ಲುವುದು ತರವೇ ಇನ್ನು ನಾ ಕರಡಿಯಂತೆ. ದಯವಿಟ್ಟು ಗಲಾಟೆ ಮಾಡದೆ ನಾಟಕ ನೋಡಿರಿ ಕೇಳಿರಿ. ನಮಸ್ಕಾರ, ನಾ ಹೋಗಿ ಬರುವೆ. ನಾಗವಲ್ಲಿಯ ತಂದೆ ನಾಗವಲ್ಲಿ ಇವರು ಮೇಷ್ಟ್ರು, ಬಹಳ ಸಭ್ಯರು. ಹೆಸರು ಹರಿಕೇಸರಿ. ಮುಂದಿನ ಪ್ರಜೆಗಳನ್ನ ಹಿಂದೆ ಕೆತ್ತುವ ದೇಶದ ರುವಾರಿ. ಬಲಗೈಯಲ್ಲಿ ಸೀಮೆ ಸುಣ್ಣ, ಎಡಗೈಯಲ್ಲಿ ಡೆಸ್ಟರ್. ಪ್ರೈವೇಟ್ ಸ್ಕೂಲು, ವರ್ಗವೇ ಇಲ್ಲ. ಸಾಯುವ ತನಕ ಒಂದೇ ಸೂರು. ನೋಡಿ ಬಿಡಮ್ಮ ಸರಿಯಾಗಿ, ನಾಳೆ ಬೇಡ ತಕರಾರು ನಾಗವಲ್ಲಿ. ನೋಡುವುದೇನು, ಮುಂದಕ್ಕೆ ನಡೆಯಿರಿ ಅಪ್ಪ. ಪ್ರೈವೇಟ್ ಸ್ಕೂಲು ಬೋರ್ಡಿನ ಧೂಳು, ಸಂಬಳವಂತೂ ಗೋಳೋ ಗೋಳು. ಯಾರಿಗೆ ಬೇಕು ಈ ಮೇಷ್ಟ್ರ ಹೆಂಡತಿಯ ಬಾಳು? ಜ್ಞಾಪಕವಿರಲಿ ಅಪ್ಪ, ನಿಮಗೆ ನಾನೊಬ್ಬಳೇ ಮಗಳು. ತಂದೆ ನಾಗವಲ್ಲಿ ಇವರು ಸಾಹಿತಿ. ಹೆಸರು ಕೋದಂಡಪತಿ, ಕಾವ್ಯನಾಮ ಕೋತಿ. ಬರಹವೇ ಇವರಿಗೆ ಆಕ್ಸಿಜನ್ನು, ಬರೆದರೆ ಬಾಂಬಂತೆ ನೈಟ್ರೋಜನ್ನು. ಖಡ್ಗಕ್ಕಿಂತಲೂ ಹಿರಿದು ಕವಿಗಳ ಲೇಖನ. ಎಲ್ಲಾ ಕ್ರಾಂತಿಗಳಲ್ಲೂ ಇವರದೇ ಮುಂಚೂಣಿ. ಏನು ಹೇಳುವೆ ಮಗಳೇ ಮನೋಣ್ಮಣಿ, ಹೇಳುವುದೇನು? ಸಾಕು ನಿಲ್ಲಿಸಿ ಅಪ್ಪ ನಿಮ್ಮ ಕಣಿ. ಮೂತಿ ನೋಡಿಯೇ ಗೊತ್ತಾಯಿತು ಇವರೇ ಸಾಹಿತಿ. ಮುಖದಲ್ಲಿ ಹುಚ್ಚು ಕಳೆ, ಜೇಬಿನಲ್ಲಿ ಪೆನ್ನು. ಇವರ ಕಟ್ಟಿಕೊಂಡರೆ ನನಗೆ ಸಿಕ್ಕುವುದು ದಿನಕ್ಕೊಂದೇ ಬನ್ನು. ಸಾಕು, ಹೋಗೋಣ ಮುಂದಕ್ಕೆ. ತಂದೆ ನೋಡಮ್ಮ, ಮುಂದಿನವರು ನಮ್ಮೂರ ಇಂಜಿನಿಯರ್ ಕಮ್ ಕಾಂಟ್ರಾಕ್ಟರ್. 10 ಲಾರಿ, 2 ಬೈಕು, ಮೇಲುಂಟೊಂದು ಟ್ರ್ಯಾಕ್ಟರು. ಲಕ್ಷ ಲಕ್ಷದ ಬಾಬತ್ತು ವ್ಯವಹಾರ ಭಾರಿ. ಬಿದ್ದು ಹೋದರೇನಂತೆ ಇವರು ಕಟ್ಟಿಸಿದ ಮೋರಿ? ಸುಖವಾಗಿ ಬದುಕುವೆ, ಏರಲಿ ನಿನ್ನ ತೂಕ 90 ಕೆಜಿಗೂ ಮೀರಿ. ಮಗಳು ನಾಗವಲ್ಲಿ, ಸುಖವೆಲ್ಲಿ? ಸಿಮೆಂಟು ಮರಳು ಅಪ್ಪ, ನಿಮಗೆ ಅರುಳೋ ಮರಳು. ಇವರ ಒಪ್ಪಂದಗಳೆಲ್ಲ ಬೀಳುತ್ತಿವೆ, ಒಪ್ಪತ್ತಿಗೆ ಉರುಳುರುಳಿ. ಇನ್ನು ಯಾವ ಸೇಫ್ಟಿ? ಇವರು ಕಟ್ಟಿದ ತಾಳಿ? ಬೇಗ ನಡೆಯಿರಿ, ಯಾರದ್ದು ಮುಂದಿನ ಪಾಳಿ? ತಂದೆ ಮಗಳೇ ಬೇಡ ಬಿಡು, ರೈಟರು ಮೇಷ್ಟ್ರು ಕಾಂಟ್ರಾಕ್ಟ್ರು ಇದೋ ಇಲ್ಲಿಹರು ನೋಡು, ಪ್ರಸಿದ್ಧ ಸಿನಿಮಾ ನಟರು. ಮನ್ಮಥ ಕುಮಾರ ಅನ್ವರ್ಥವಾಗಿದೆ ಹೆಸರು. ಇವರ ತಮಿಳು ಪಿಕ್ಚರುಗಳೆಲ್ಲ 100 ದಿನ ಓಡಿ ಹಾಕಿಬಿಟ್ಟಿದೆ ಕನ್ನಡಿಗರಿಗೆ ಭಾರೀ ಮೋಡಿ. ಹೇಳು ಬಿಡು, ನಿನಗೊಪ್ಪಿಗೆಯೇ? ಸರಿಯಾಗಿ ನೋಡಿ. ಮಗಳು ಆಹಾ, ಏನು ಹೇಳಲಿ ನಿಮ್ಮ ಬುದ್ಧಿಗೆ ಡ್ಯಾಡಿ, ಮೆಚ್ಚಿಬಿಟ್ಟಿರಿ ನೀವು ಈ ಸಿನಿಮಾದ ಬಾಡಿ. ತೊಳೆಸಿಬಿಡಿ, ಮೆತ್ತಿಕೊಂಡಿರುವ ಮೇಕಪ್ಪು ಬಯಲಾಗುವುದು. ಮನ್ಮಥ ಕುಮಾರನ ಮುಪ್ಪು. ತಂದೆ ನೋಡು ಮಗಳೇ, ಈ ಸಾಲಿನಲ್ಲಿ ಇವರೇ ಫೈನಲ್ಲು. ಎದುರು ಸಾಲಿನಲ್ಲೋ ನೆಗೆಟಿವೇ ಆದರೆ ಸ್ವಯಂವರವೇ ಫೇಲು. ಅಪ್ಪ ಫೇಲಾದರೂ ಚಿಂತೆ ಇಲ್ಲ, ಸೆಪ್ಟೆಂಬರ್ ಇಹುದಲ್ಲ. ಆತುರಕ್ಕೆ ಒಪ್ಪಿದರೆ ಅಮ್ಮನಂತೆ ನಾನು ಫೂಲಾಗಿಬಹುದಲ್ಲ. ತಂದೆ ಈ ಸಾಲಿನಲ್ಲಿ ಮೊದಲನೇ ಆತ ಒಬ್ಬ ಒಳ್ಳೆ ಅಥ್ಲೆಟ್ಟು. ಒಂದೇ ಪೆಟ್ಟಿಗೆ ಹಾರುವರು 18 ಫೂಟು. ಓಟದಲ್ಲಿ ಒಲಿಂಪಿಕ್ಸ್ ಭಾರತದಿ ಗುಂಡೆಸೆತ. ಪದಕ ಬಂದಿದೆ 10 ಬಾರಿ ಸತತ. ಈ ದೃಢಕಾಯ ಗಂಡನನ್ನು ಕೈ ಹಿಡಿದು ನೀ ಸುಖದೆಂದಿರು ಮಗಳೇ ಅನವರತ. ಮಗಳು ಸಂಸಾರ ಮಾಡಲಿಕ್ಕೆ ಹಾರುವುದು ಕಲಿಯಬೇಕೇ? 18 ಅಡಿ ಜಿಗಿವ ಅಥ್ಲೆಟು ಯಾರಿಗೆ ಬೇಕು? ನನ್ನ ಗಂಡನಾಗುವ ಹುಡುಗ ನಾ ಹಾಕಿದಾಗೆರೆ ಕೂಡ ದಾಟದಂತಿರಬೇಕು. ಗಂಡ ಹೆಂಡತಿಯ ಕೈಯಲ್ಲಿದ್ದರೆ ಚೆನ್ನ, ಮಿನಿಟಿಗೆ ಮೀಟರು ದೂರು ಓಡಿದರೆ ನಾ ಹೇಗೆ ಹಿಡಿಯಲಿ ಆತನನ್ನ? ತಂದೆ ಅಮ್ಮ ನಾಗವಲ್ಲಿ ನೋಡಿಲ್ಲಿ, ಇವರು ವಿಜ್ಞಾನಿ, ಚಂದಿರನ ತಲೆ ಮೆಟ್ಟಿ ಬದುಕಿ ಬಂದಿರುವ ಗಗನಯಾನಿ. ಆಟಮು, ರಾಕೆಟ್ಟು, ಸ್ಕಡ್ಡು, ಕ್ಷಿಪಣಿ, ಏನು ಬೇಕೋ ಕೇಳು, ಕ್ಷಣದಲ್ಲಿ ಸಿದ್ಧ.

0: ಒಪ್ಪಿಕೊಂಡರೆ ನೀನೇ ಭೂಗ್ರಹದ ರಾಣಿ ಮಗಳು.
1: ಚೆನ್ನಾಗಿ ಹೇಳಿದಿರಿ ತಂದೆಯವರೇ. ನಾನೇನು ಬುಷೆ ಇಲ್ಲ ಸದ್ದಾಮ್ ಹುಸೇನೆ, ಟ್ರಂಪೇ ಖುಮೇನಿಯೇ? ನಮಗೇಕೆ ಬೇಕು ಆಟಮ್ಮು, ರಾಕೆಟ್ಟು, ಸ್ಕಡ್ಡು, ಕ್ಷಿಪಣಿ ಮಾಡಲು ಬರುವುದೇ ಕೇಳಿ. ಆ ವಿಜ್ಞಾನಿಗಳಿಗೆ ಹೊಸ ಥರದ ಲಡ್ಡು ಪೇಣಿ. ತಂದೆ, ನೋಡಿಲ್ಲಿ ಏಳನೇ ಎಂಟನೇ ಒಂಬತ್ತನೆಯ ವರರು. ಇವರು ಲಾಯರ್ರು, ಅವರು ಡಾಕ್ಟರ್ರು, ಮತ್ತೊಬ್ಬರು ಪ್ರೆಸ್ ರಿಪೋರ್ಟರ್. ಮೊನ್ನೆ ತಾನೇ ಮುಗಿಸಿದ್ದಾರೆ 4 ಅಕ್ಷರದ ಡಿಗ್ರಿ. ಕೆಲಸವಿನ್ನೂ ಸಿಕ್ಕಿಲ್ಲ, ಹಾಕಿದ್ದಾರೆ ಅರ್ಜಿ. ಮಗಳು, ಅಪ್ಪ ನಿಮ್ಮ ಕೋಪದ ಮಾತು ಕೇಳಿ ತಿವಿದೆಂತಾಗಿದೆ ಭರ್ಜಿ. ಏನು ಹೇಳಲಿ ನನ್ನ ಹಣೆಯ ಬರಹ? ಆ ಡಾಕ್ಟರಿಗಿಲ್ಲ ಪೇಷಂಟು, ಈ ಲಾಯರಿಗಿಲ್ಲ ಕ್ಲೈಂಟು, ಪ್ರೆಸ್ ರಿಪೋರ್ಟರ್ಗಿಲ್ಲ ಬ್ಯಾನರ್ರು ಪರ್ಮನೆಂಟು. ಇವರನ್ನ ಕಟ್ಟಿಕೊಂಡು ನಾ ತಿನ್ನಬೇಕೇ ಸಪ್ಪೇದಂಟು? ಇದರ ಮೇಲೆ ನಿಮ್ಮಿಷ್ಟವಿದ್ದರೆ ಇವರಿಲ್ಲೊಬ್ಬರನ್ನ ಕೊರಳಿಗೆ ನನ್ನ ಕಟ್ಟಿಬಿಡಿ. ನನಗೇನಂತೆ, ಕೇಸುಗಳನ್ನು ನೀವೇ ಹೊಂಚಿಕೊಡಿ. ತಂದೆ, ಅಮ್ಮ ತಾಯಿ ಸೋತೆನು ಮಗಳೇ ನಾಗವಲ್ಲಿ, ಉಳಿದವರೊಬ್ಬರೇ ಕೊನೆಯಲ್ಲಿ. ಈ 9 ಒಪ್ಪದ ನೀನು ಒಪ್ಪಲಾರೆ ಬಿಡು. ಆ ಕೊನೆಯವನನ್ನು, ಅವನಿಗೆ ನಿಲ್ ಕ್ವಾಲಿಫಿಕೇಶನ್ನು. ಇಗೋ ಸ್ವಯಂವರ ಮುಗಿಯಿತೆಂದು ನಾ ಘೋಷಿಸಿ ಬಿಡುವೆ. ಕೊಟ್ಟು ಕಳಿಸಬೇಕಲ್ಲವೇ ನಾನಿನ್ನು ಎಲ್ಲರಿಗೂ TADಯೇ. ಮಗಳು, ಸ್ವಲ್ಪ ತಡೆಯಿರಿ ಪ್ರಿತಾಶ್ರೀ, ಹಾಡದಿರಿ ಸ್ವಯಂವರದ ಇತಿಶ್ರೀ. 10ನೆಯವರೀತ ಯಾರೆಂಬುದು ನಾ ಬಲ್ಲೆ. ಇವರೇ ಅಲ್ಲವೇ ನಮ್ಮೂರ ಮುಂದಿನ MLA. ಗಂಟೆಗಟ್ಟಲೆ ಕುರ್ಚಿ ಗಂಟಿ ಕುಳಿತಾಗಲೇ ಈ ಪರಿಯನ್ನು ಕಂಡೆ. ಇವರು ರಾಜಕಾರಣಿಯೆಂದು ನಾ ತಿಳಿದುಕೊಂಡೆ. ಬಂಡವಾಳವೇ ಇರದ ಒಳ್ಳೆ ಬಿಸ್ನೆಸ್, ಕುರ್ಚಿಯೊಂದಿದ್ದರೆ ಮುಟ್ಟಿದ್ದೆಲ್ಲ ಯಶಸ್ಸು. ಇವರೇ ಸರಿ ನನ್ನ ಪತಿ. ಹಾರವನ್ನು ಹಾಕಲೇ ಅಪ್ಪ, ಇವರು ಪಕ್ಷಾಂತರಿಸುವ ಮೊದಲೇ ಮದುವೆಯನ್ನು ಮುಗಿಸಿಬಿಡು ಅಪ್ಪ. ತಂದೆ, ಆಹಾ ಏನು ಜಾಣೆ, ನಮ್ಮ ನಾಗವಲ್ಲಿ ರಿಟೈರ್ಮೆಂಟೇ ಇಲ್ಲದ ವರನನ್ನು ಆರಿಸಿಕೊಂಡಳು ಸ್ವಯಂವರದಲ್ಲಿ. ಹರಿಸಿಬಿಡಿ, ನೀವೆಲ್ಲ ಮಧುಮಕ್ಕಳನ್ನು ತಿಂಗಳಿಗೊಂದು ಎಲೆಕ್ಷನ್ ಆಗಲಿ. ಈ ದೇಶದಲ್ಲಿ ನಮ್ಮ ಅಳಿಯಂದರು ಪ್ರಧಾನಿಯಾಗುವ ಸರದಿ ಬೇಗ ಬರಲಿ.

0: ಸಂಬಂಧ. ನಮಸ್ಕಾರ.
1: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
0: ನಮಸ್ಕಾರ ಎಲ್ಲರಿಗೂ. ಇವತ್ತು ಕರುಣಾಳು ಬಾ ಬೆಳಕೆ ಅಂಥೇಳಿ ಡಾಕ್ಟರ್ ಗುರುರಾಜ್ ಕರಜ್

ಅವರು ಬರೆದ ಪ್ರಾಮಾಣಿಕ ಶಿಕ್ಷಕತ್ವದ ನೋಬಲ್ ಪ್ರಶಸ್ತಿ. ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ಘಟನೆ ಇದು. ನನ್ನಜ್ಜ ತುಂಬಾ ಬಡತನದಲ್ಲಿ ಬೆಳೆದವನು, ಆದರೆ ಸ್ವಾಭಿಮಾನ ಬಿಡಲಿಲ್ಲ. 3 ದಶಕಗಳಿಗೂ ಮಿಗಿಲಾಗಿ ಶಿಕ್ಷಕನಾಗಿ ಕೆಲಸ ಮಾಡಿ ನಿವೃತ್ತನಾದವನು. ನಾನು ಹೇಳುವ ಘಟನೆ ನಡೆದಿದ್ದು 1961. ನಮ್ಮ ದೇಶದ ಮೇಲೆ ಚೀನಾ ದೇಶ ದಾಳಿ ಮಾಡಿತ್ತು. ಆಗ ಭಾರತದಲ್ಲಿ ರೇಷನ್ ಪದ್ಧತಿ ಜಾರಿಗೆ ಬಂತು. ಎಲ್ಲರಿಗೂ ಸರದಿಯಲ್ಲಿ ನಿಂತು ಅಕ್ಕಿ, ಸಕ್ಕರೆ, ಸೀಮೆಎಣ್ಣೆ ಪಡೆದುಕೊಳ್ಳಬೇಕಾಗಿತ್ತು. ಅದಲ್ಲದೆ ನಮ್ಮ ರಾಜ್ಯದಲ್ಲಿ 1 ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಅಕ್ಕಿ ಮತ್ತು ಸಕ್ಕರೆಯನ್ನು ಸರ್ಕಾರದ ಪರವಾನಿಗೆ ಇಲ್ಲದೆ ಒಯ್ಯುವಂತಿರಲಿಲ್ಲ. ಆ ಸಮಯದಲ್ಲಿ ಧಾರವಾಡದಲ್ಲಿದ್ದ ನಮ್ಮ ಅಜ್ಜನಿಗೆ ಬಿಜಾಪುರದಿಂದ ಒಂದು ಪತ್ರ ಬಂದಿತ್ತು. ನಮ್ಮ ಸಂಬಂಧಿಕರಲ್ಲಿ ಯಾರಿಗೋ ಹೆರಿಗೆಯಾಗುವುದಾಗಿಯೂ ಅಲ್ಲಿ ಒಳ್ಳೆಯ ಅಕ್ಕಿ ಸಿಗದಿರುವುದರಿಂದ ಧಾರವಾಡದಿಂದ ಒಂದಿಷ್ಟು ತರಬಹುದೇ ಎಂದು ಕೇಳಿದ್ದರು. ನನ್ನ ಅಜ್ಜನಿಗೆ ಕಾಯಿದೆ ಗೊತ್ತಿತ್ತು, ಆದರೆ ಹೃದಯದಲ್ಲಿನ ಪ್ರೀತಿ ಕಾಯಿದೆಯನ್ನು ಮೀರಲು ಪ್ರೋತ್ಸಾಹಿಸಿತು. ಆತ 5 ಕಿಲೋ ಅಕ್ಕಿಯನ್ನು ಕೊಂಡು ಅದನ್ನೊಂದು ಹಾಸಿಗೆ ಸುರುಳೆಯಲ್ಲಿ ಸುತ್ತಿದ. ಅಜ್ಜ ಮತ್ತು ನಾನು ಬಿಜಾಪುರಿಗೆ ರೈಲಿನಲ್ಲಿ ಹೋದೆವು. ಬಿಜಾಪುರ ನಿಲ್ದಾಣದಲ್ಲಿ ಇಳಿದ ಮೇಲೆ ಅಜ್ಜ ತನ್ನ ಎಡಹೆಗಲ ಮೇಲೆ ಸುರುಳಿ ಹೊತ್ತು ನನ್ನನ್ನು ಬಲಗೈಯಿಂದ ಎಳೆಯುತ್ತಾ ಹೊರನಡೆದ. ಯಾರ ಕೈಗೂ ಸಿಗದೆ ಬೇಗನೆ ನಿಲ್ದಾಣದಿಂದ ಹೊರಬರಬಹುದು ಎನ್ನುವುದು ಅವನ ಇಚ್ಛೆಯಾಗಿತ್ತು. ಇನ್ನೇನು, ನಾವು ನಿಲ್ದಾಣದಿಂದ ಹೊರಬರಬೇಕು. ಅಷ್ಟರಲ್ಲಿ ಯಾರೋ ಅಜ್ಜನ ಹೆಗಲ ಮೇಲೆ ಕೈಯಿಟ್ಟರು. ತಿರುಗು ನೋಡಿದರೆ ಒಬ್ಬ ಪೊಲೀಸ್. ಅಜ್ಜ ಬೆವರು ಬಿಟ್ಟ. ನಡೀರಿ, ನಿಮ್ಮನ್ನು ಸಾಹೇಬರು ಕರೆಯುತ್ತಿದ್ದಾರೆ ಎಂದು ಗುಡುಗಿದ ಪೊಲೀಸ್. ನಾನು ಅಕ್ಕಿ ತಂದಿದ್ದು ಪೊಲೀಸರಿಗೆ ಹೇಗೋ ಗೊತ್ತಾಯಿತಲ್ಲ ಎಂದು ಗಾಬರಿಯಿಂದ ಆಶ್ಚರ್ಯದಿಂದ ನನ್ನನ್ನೆಳೆದುಕೊಂಡು ಪೊಲೀಸನನ್ನು ಹಿಂಬಾಲಿಸಿದ. ಆತ ನಮ್ಮನ್ನು ನಿಲ್ದಾಣದ ಹೊರಗೆ ಕರೆದುಕೊಂಡು ಬಂದು ಅಲ್ಲಿ ನಿಂತಿದ್ದ ಒಂದು ಪೊಲೀಸ್ ಜೀಪಿಗೆ ತೋರಿಸಿ ಒರಟಾಗಿ ಹೇಳಿದ, ಅದರಲ್ಲಿ ಹೋಗ್ರಿ, ಸಾಹೇಬ್ರನ್ನ ಭೇಟಿಯಾಗ್ರಿ. ನನ್ನ ಅಜ್ಜ ಕುಸಿದು ಹೋದ. ಆಗಿನ ಕಾಲದಲ್ಲಿ ಪೊಲೀಸ್ ಜೀಪಿನಲ್ಲಿ ಹೋಗುವಷ್ಟು ಅವಮಾನಕರವಾದ ಸಂಗತಿ ಮತ್ತೊಂದಿರಲಿಲ್ಲ. ಈಗ ಜನ ಪೊಲೀಸ್ ಜೀಪಿನಲ್ಲಿ ಪಿಕ್ನಿಕ್ಗೆ ಹೋಗುತ್ತಿರಬಹುದು. ಅಜ್ಜ ತನ್ನನ್ನು ಶಪಿಸುತ್ತಾ ಎಲ್ಲದಕ್ಕೂ ಕಾರಣವಾದ ಆ ಅಕ್ಕಿಯ ಗಂಟನ್ನು ಆಸನದ ಕೆಳಗೆ ಹಾಕಿ ತಾನು ಕುಳಿತು ನನ್ನನ್ನು ಎಳೆದುಕೊಂಡ. ಜೀಪು ಒಂದು ಬಹುದೊಡ್ಡ ಬಂಗಲೆಯ ಮುಂದೆ ನಿಂತಿತು. ಅದು ಜಿಲ್ಲಾ ಪೊಲೀಸ್ ಅಧಿಕಾರಿಯ ಮನೆ. ಆಗ ಜಿಲ್ಲೆಯ ಅಧಿಕಾರಿ ಎಂದರೆ ಬಹುದೊಡ್ಡ ಹುದ್ದೆ. ಅಷ್ಟು ದೊಡ್ಡ ಮನೆಯನ್ನು ನಾನು ಕಂಡಿರಲೇ ಇಲ್ಲ. ಒಳಗೆ ನಡೆದು ಹೊರಕೋಣೆಯಲ್ಲಿ ಕೈದಿಗಳ ಹಾಗೆ ಕುಳಿತುಕೊಂಡೆವು. 5 ನಿಮಿಷಗಳ ನಂತರ ಮತ್ತೊಬ್ಬ ಪೊಲೀಸ್ ಹೊರಗೆ ಬಂದು, ಒಳಗೆ ಬನ್ನಿ, ಸಾಹೇಬರು ಕರೆಯುತ್ತಿದ್ದಾರೆ ಎಂದ. ಅಜ್ಜನನ್ನು ಹಿಂಬಾಲಿಸಿ ನಾನೂ ನಡೆದೆ. ಅದೊಂದು ದೊಡ್ಡ ಹಾಲ್, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದು. ಮಧ್ಯದಲ್ಲಿ ಒಬ್ಬ ದಾಂಡೀಗ ಕಪ್ಪು ಮನುಷ್ಯ ದೊಡ್ಡ ಕಲ್ಲಿ ಮೀಸೆ ಹೊತ್ತು ನಿಂತಿದ್ದಾನೆ. ಅವನ ಪಕ್ಕದಲ್ಲೊಬ್ಬ ಹೆಂಗಸು, ಅಲ್ಲಲ್ಲಿ ಇನ್ನಿಬ್ಬರು ಪೊಲೀಸರು. ಅಜ್ಜ ಒಳಗೆ ಕಾಲಿಡುತ್ತಿದ್ದಂತೆಯೇ ಅಪರಾಧಿ ಭಾವದಿಂದ ಕೈ ಮುಗಿದು, ತಪ್ಪಾತ್ರಿ ಸಾಹೇಬ್ರ ಎಂದ. ಅದನ್ನು ಕೇಳಿದ ಆ ದೊಡ್ಡ ಮನುಷ್ಯ ಒಂದು ಹೆಜ್ಜೆ ಮುಂದಿಟ್ಟು ಒಂದೂ ಮಾತನಾಡದೆ ನೆಲದ ಮೇಲೆ ದೀರ್ಘದಂಡ ಪ್ರಣಾಮ ಮಾಡಿ ಅಜ್ಜನ ಕಾಲು ಹಿಡಿದುಕೊಂಡು ಅಳತೊಡಗಿದ. ಅಜ್ಜನಿಗೆ ಗಾಬರಿ. ನೀವ್ಯಾರು ಸಾಹೇಬ್ರ ಎಂದು ಕೇಳಿದ. ಪೊಲೀಸರಿಗೂ ಗಾಬರಿ. ಅವರು ಇದುವರೆಗೂ ಸಾಹೇಬರು ಮತ್ತೊಬ್ಬರಿಗೆ ನಮಸ್ಕಾರ ಮಾಡುವುದನ್ನು ಕಂಡಿರಲಿಲ್ಲ. ಪೊಲೀಸ್ ಅಧಿಕಾರಿ ಎದ್ದು ನಿಂತ. ಕೈ ಮುಗಿದಿದ್ದಾನೆ, ಕಣ್ಣಿನಲ್ಲಿ ನೀರು ಸುರಿಯುತ್ತಿದೆ. ನನ್ನ ಗುರುತು ಹತ್ತಿಲ್ಲೇನ್ರಿ ಸರ್ ಎಂದ. ಇಲ್ಲ, ಗುರುತು ಸಿಕ್ಕಿಲ್ಲ ಎಂದ ಅಜ್ಜ. ನಾ ರೀ ಸರ್ ಮುರುಗೋಡ್ ಭೀಮ್ಯಾ, ಮುಳವಾಡ್ದಾಗ ನಿಮ್ಮ ಮನೆಯಾಗಿದ್ದ ಕಲ್ತೇನಲ್ರಿ ಸರ್ ಎಂದ. ಅಜ್ಜ ಕೈ ಮುಗಿದು ನಿಂತಿದ್ನಲ್ಲ, ಬಲಗೈ ಕೆಳಗಿಳಿಸಿ ಥಟ್ಟನೆ ಅದನ್ನೆತ್ತಿ ಸಾಹೇಬ್ರ ಕಪಾಳಿಗೆ ಹೊಡೆದ. ಲೇ ಮಗ್ನ, ಭೀಮ್ಯಾ ಪೊಲೀಸ್ ಆಗಿ ಏನೋ ಎಂದ ಅಜ್ಜ. ನನಗೆ ಗಾಬರಿ. ಅಧಿಕಾರಿ ತಿರುಗಿ ಹೊಡೆದ್ರೆ ಅಜ್ಜನ ಗತಿ ಏನು? ಆದರೆ ಆತ ಹೊಡೆಯಲಿಲ್ಲ, ಇನ್ನೂ ಜೋರಾಗಿ ಅಳತೊಡಗಿದ. ಹೊಡೀರಿ ಸರ್, ಈ ದೇಹ ನಿಮ್ಮ ಹೊಡೆತ ಪ್ರೀತಿ ತಿಂದೇ ಮನುಷ್ಯ ಆಗಿದ್ದ. ನಿಮಗೆ ನೆನಪದೇನ್ರಿ ಸರ್, ನನ್ನಪ್ಪ ರಸ್ತೆ ಕಸ ಗುಡಿಸ್ತಿದ್ದ, ನನಗೂ ಅದನ್ನೇ ಮಾಡು ಅಂದ. ಆದ್ರ ನೀವು ಮನೆಗೆ ಬಂದು ನನ್ನ ಕರ್ಕೊಂಡು ಹೋಗಿ ಮನ್ಯಾಗಿಟ್ಕೊಂಡು ಊಟ ಹಾಕಿ ಸಾಲಿ ಕಲ್ಸಿದ್ರಿ, ಮುಂದ ಬಿಜಾಪುರದಾಗ ಹಾಸ್ಟೆಲಿಗೆ ಸೇರಿಸಿದ್ರಿ. ಇವತ್ತು ನೀವು ಹಂಗ ಮಾಡದಿದ್ರ ನಾನು ಇನ್ನೂ ಕಸಾನ ಗುಡಿಸ್ತಿದ್ದೆ. ಖರೆ ಹೇಳ್ತೇನ್ರಿ

0: ಸರ್, ನನ್ನ ಮೈ ಮೇಲಿನ ಚರ್ಮ ಸುಲಿದು ನಿಮ್ಮ ಕಾಲಿಗೆ ಚಪ್ಪಲಿ ಮಾಡಿದ್ರು ನಿಮ್ಮ ಋಣ ತೀರಿಸಲಿಕ್ಕೆ ಆಗುದಿಲ್ರಿ ಸರ್ ಎಂದವನೇ ಬಿಕ್ಕುತ್ತಾ ಮತ್ತೊಮ್ಮೆ ಅಜ್ಜನ ಕಾಲಿಗೆ ಬಿದ್ದ. ಹೆಂಡತಿಯಿಂದಲೂ ನಮಸ್ಕಾರ ಮಾಡಿಸಿದ. ಈ ಚಿತ್ರ ನನ್ನ ಮನಸ್ಸಿನಲ್ಲಿ ಅಚ್ಚಳಿಯದೇ ನಿಂತಿದೆ. ಒಂದೆಡೆಗೆ ಕೃತಜ್ಞನಾದ ವಿದ್ಯಾರ್ಥಿ, ಇನ್ನೊಂದೆಡೆಗೆ ಕೃತಾರ್ಥನಾದ ಗುರು. ಇಬ್ಬರೂ ಅಳುತ್ತಾ ಒಬ್ಬರನ್ನೊಬ್ಬರು ಅಪ್ಪಿಕೊಂಡ ರೀತಿ, ಸಾರ್ಥಕ ಶಿಕ್ಷಕತ್ವದ ಹೆಗ್ಗುರುತು ಇದು. ಪ್ರಾಮಾಣಿಕ ಶಿಕ್ಷಕರಿಗೆ ದೊರೆತ ನೋಬೆಲ್ ಪ್ರಶಸ್ತಿ. ಬೇಂದ್ರೆ ಕೇಳಿದಂತೆ, ಎಲ್ಲಿ ಹೋಗ್ಯ ಓ ಗೆಳೆಯ ಆ ಕಾಲ ಎಂದೆನಿಸುತ್ತದೆ ನನಗೆ ಇಂದು. ಧನ್ಯವಾದ.
1: ಇದುವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಪುಸ್ತಕದ ಆಯ್ದ ಕೆಲವು ಭಾಗಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದವರು ಶ್ರೀಮತಿ ಆಶಾ ತೊರವಿ, ಶ್ರೀಮತಿ ಮೇಧಾ ಕುಲಕರ್ಣಿ ಹಾಗೂ ಶ್ರೀಮತಿ ಭಾಗ್ಯಶ್ರೀ ಕುಲಕರ್ಣಿಯವರು. ಮತ್ತೊಂದು ಮಹಿಳಾ ವೇದಿಕೆ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವಣುಧ್ವನಿ 90.4 FM. ನಮಸ್ಕಾರ.

0: ಏನ್ ರೂಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ.
0: ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ, ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ, ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕಭಿ ಕಭಿ ಮಾ ಬನ್ನೆ ಕಾ ಸಫರ್ ಹೋತಾ ಹೈ ಥೋಡಾ ಲಂಬಾ, ಬಟ್ ಯು ಆರ್ ನಾಟ್ ಅಲೋನ್. ಖೇಲಿ ಫರ್ಟಿಲಿಟಿ ಸೆಂಟರ್ ಇಸ್ ವಿತ್ ಯು, ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ ಖೇಲಿ IVF ಕೆ ಸಾಥ್. ಖೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಖೇಲಿಸ್ ಡಾಕ್ಟರ್ ಪ್ರಭಾಕರ್ ಪೋರೆ ಹಾಸ್ಪಿಟಲ್ ಅಂಡ್ MRC, ಬೆಳಗಾವಿ. ಫೋನ್ ನಂಬರ್ 0831-255-1530 and 247-3777, ಎಕ್ಸ್ಟೆನ್ಷನ್ 1530.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಏನ್ರಿ ಪಕ್ಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ?
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ.
0: ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವಾ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ, ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 1453 ಹಾಗೂ 8123871607.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇರುವಂತಹ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಿರು ಪರಿಚಯ, ಹಾಗೇನೆ ಅವರೇ ರಚಿಸಿದಂತಹ ಒಂದಷ್ಟು ಹಾಡುಗಳು ನಿಮಗಾಗಿ. ಮೊದಲ ಗೀತೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ

ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಈ ಕವಿತೆಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕೃಷ್ಣ ರಾಧೆ ಇವರೆಲ್ಲ ಎಂದೋ ಇದ್ದಂತಹ ಪುರಾತನ ಕಾಲದ ಚಾರಿತ್ರೆಗಳು. ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ತರುಣನನ್ನ ಪ್ರತಿನಿಧಿಸಿದ್ರೆ, ರಾಧೆ ಹೆಣ್ಣು ಮಗಳನ್ನ ಪ್ರತಿನಿಧಿಸ್ತಾಳೆ. ಎಲ್ಲೆಲ್ಲಿ ವಿರಹ ಇದೆಯೋ, ಎಲ್ಲೆಲ್ಲಿ ಪ್ರೀತಿ ಇದೆಯೋ, ಅಲ್ಲೆಲ್ಲ ರಾಧಾಕೃಷ್ಣರು ಇದ್ದಾರೆ. ರಾಧಾಕೃಷ್ಣ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಪ್ರೇಮಕ್ಕೆ ಸಲ್ಲುವ ಒಂದು ಸುಂದರ ಉಪಮೇಯ ಅಂತ ಹೇಳ್ತಾರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ರಚಿಸಿದ ಮತ್ತೊಂದು

ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆಯದ ಸಾಹಿತ್ಯ ಪ್ರಕಾರಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಿಸಿ ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನ ನೀಡಿ ಕನ್ನಡ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಿದ ಸರಳ ಜೀವಿ ಎಚ್ ಎಸ್ ವಿ ಅವರು. ಎಚ್ ಎಸ್ ವಿ ಅವರು ಹಳೆಯ ಸಂಪ್ರದಾಯಗಳಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿನ ಎಲ್ಲ ವರ್ಗದ ಓದುಗರ ಮನದಲ್ಲಿ ಮನೆಯನ್ನ ಗಿಟ್ಟಿಸಿಕೊಂಡು ಮಹಾನ್ ಬರಹಗಾರರಾಗಿದ್ದಾರೆ. ಎಚ್ ಎಸ್ ವಿ ಅವರು ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹುದಿಗೆರೆ ಗ್ರಾಮದಲ್ಲಿ June 23, 1944 ಜನಿಸಿದರು. ಇವರು ಎಚ್ ಎಸ್ ವಿ ಎಂದೇ ಜನಮನ್ನಣೆಯನ್ನ ಪಡೆದಿದ್ದಾರೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ. ತಂದೆ ನಾರಾಯಣ್ ಭಟ್ರು, ತಾಯಿ ನಾಗರತ್ನಮ್ಮ. ಈಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ.

ಕನ್ನಡ ಸಾರಸ್ವತ್ವ ಲೋಕದಲ್ಲಿ 70ರ ದಶಕದಿಂದೀಚೆಗೆ ಅಗ್ರಸ್ಥಾನ ಪಡೆದವರು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ದೂರದರ್ಶನ ಮಾಧ್ಯಮದಲ್ಲಿ ಮುಕ್ತ ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆ ಬರೆದವರು ಸಹ HS ವೆಂಕಟೇಶ್ ಮೂರ್ತಿಯವರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಸೇರಿದಂತೆ ಅನೇಕ ಚಲನಚಿತ್ರಗಳಿಗೆ ಸಾಹಿತ್ಯ ನೀಡಿದ್ದಾರೆ. ಇವರೇ ನಿರ್ದೇಶಿಸಿದ ಹಸಿರು ರಿಬ್ಬನ್ ಮಕ್ಕಳ ಚಿತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು ಗೀತೆ.

ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ 9019904904ಗೆ ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.

ಸಾಧ್ಯತೆ ಇರುತ್ತೆ. ಇದರಿಂದ ನಮ್ಮ ದೃಷ್ಟಿನೂ ಹೋಗ್ಬೋದು. ಸೊ ಆ ರೋಗಗಳು ನಾವು ಜನರಲಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೀವಿ, ಇಲ್ಲಾಂದರೆ ಹ್ಯಾಪಟೈನ್ಸ್ ರೆಟಿನೋಪತಿ ಅಂತ ಕರಿತೀವಿ. ಸೊ ಈ ರೋಗಗಳನ್ನು ನಾವು ಅರ್ಲಿಯಾಗಿ ಡಿಟೆಕ್ಟ್ ಮಾಡೋದಕ್ಕೆ, ಚೆಕಪ್ ಮಾಡಿಸ್ಕೊಳ್ಳೋ ಜನರಲ್ಲಿ ಅದರ ಬಗ್ಗೆ ಅವೇರ್ನೆಸ್ಸನ್ನು ಹೆಚ್ಚು ಮಾಡೋದಕ್ಕಂತ ಮಾಡ್ತಾ ಇದ್ದೀವಿ. ಸೊ ಫೋರ್ತ್ ಥೀಮ್ ಈಸ್ ಪ್ರಯೋರಿಟೈಸ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ವೇಂದ್ರಿಯಾನಂ ನಯನಂ ಪ್ರಧಾನಂ ಅಂತ ಕರೀತಾರೆ. ಎಲ್ಲ

ಮೋಸ್ಟ್ ಕಾಮನ್ ಅಂದರೆ ಯೂಶ್ವಲಿ ಶಾಲೆಗೆ ಹೋಗುವಂಥ ಮಕ್ಕಳಲ್ಲಿ ಕಂಡು ಬರ್ತಕ್ಕಂಥ ಏನು ಏನಪ್ಪ ಅಂದರೆ ಕಣ್ಣಿನ ರೋಗ ಯಾವುದಪ್ಪ ಅಂದರೆ ರಿಫ್ರಾಕ್ಟಿವ್ ಎರರ್. ಇಟ್ ಈಸ್ ವೆರಿ ವೆರಿ ಮಚ್ ಪ್ರಿವೆಂಟೇಬಲ್. ಅಂದರೆ ನಾವು ಕಣ್ಣಿನ ದೂರದೃಷ್ಟಿ ದೋಷ ಅಂತ ಕರಿತೀವಿ, ಸ್ಕೂಲ್ ಗೋಯಿಂಗ್ ಮಯೋಪಿ ಅಂತ ಕೂಡ ಕರಿತೀವಿ. ಸೊ ಇದನ್ನು ನಾವು ಸಿಂಪಲ್ ಚೆಕ್ ಮಾಡಿಸಿ ಗ್ಲಾಸಸ್ ಹಾಕೊಳ್ಳೋದ್ರಿಂದ, ಚಶ್ಮಾ ಉಪಯೋಗ ಮಾಡೋದ್ರಿಂದ, ಮತ್ತು ರೆಗ್ಯುಲರ್ ಆಗಿ ಚಶ್ಮಾ ನಂಬರ್ ಚೇಂಜ್ ಆದರೆ ಅದನ್ನು ಬದಲಾಯಿಸಿ ಕರೆಕ್ಟ್ ಆಗಿರೋ ನಂಬರ್ ಅನ್ನು ಚಶ್ಮಾದನ್ನು ಹಾಕೊಳ್ಳೋದ್ರಿಂದ ಸೊ ಸ್ಕೂಲ್ ಗೋಯಿಂಗ್ ಮಯೋಪಿ ಅಥವಾ ರಿಫ್ರಾಕ್ಟಿವ್ ಎರರನ್ನು ನಾವು ಪ್ರಿವೆಂಟ್ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಅರೌಂಡ್ 50-55 ಏಜ್ ಎಲ್ಲ ಆದಮೇಲೆ ನೀವೆಲ್ಲ ಕಾಮನ್ ಆಗಿ ಕೇಳಿರುವಂಥ ಮೋತಿ ಬಿಂದು ಅಂತ ಕರಿತೀವಿ. ಮೋತಿ ಬಿಂದು ಅಂದರೆ ಕ್ಯಾಟ್ರಾಕ್ಟ್, ಕ್ಯಾಟ್ರಾಕ್ಟ್. ಸೊ ಅದೇನಪ್ಪ ಅಂದರೆ ಆದ ರೋಗ ಏನಾದರೂ ನಿಮ್ಗೆ ಬಂದಿದ್ದರೆ ಕಣ್ಣುಗಳು ಯೂಶ್ವಲಿ ಕ್ಲೌಡಿ ಆಗಿ ಕಾಣಿಸುತ್ತೆ, ಅಂದರೆ ಮುಸುಕು ಮುಸುಕಾಗಿ ಕಾಣಿಸುತ್ತೆ. ಆಮೇಲೆ ಲೈಟು ನೀವು ಡ್ರೈ ಮಾಡಬೇಕಂದ್ರೆ ಸ್ಪ್ರೆಡ್ ಆದೋರ ಥರ ಕಾಣಿಸುತ್ತೆ. ಸೊ ಇವೆಲ್ಲ ಮೋತಿ ಬಿಂದು ಲಕ್ಷಣ ಇರಬಹುದು. ಸೊ ಇದನ್ನು ನಾವು ಸಿಂಪಲ್ ಸ್ಮಾಲ್ ಇನ್ಸ್ಟಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಅಥವಾ ಫೇಕೋ ಕ್ಯಾಟ್ರಾಕ್ಟ್ ಸರ್ಜರಿಯಿಂದ ಲೆನ್ಸನ್ನು ಬದಲಾಯಿಸಿ ಹೊಸ ಲೆನ್ಸ್ ಹಾಕೋದ್ರಿಂದ ಅದನ್ನು ನಾವು ಪ್ರಿವೆಂಟ್ ಮಾಡಬಹುದು. ನೆಕ್ಸ್ಟ್ ಬಂದುಬಿಟ್ಟು ಆಗಲೇ ಹೇಳಿದಂಗೆ ಡಯಾಬಿಟಿಕ್ ರೆಟಿನೋಪತಿ, ವೆರಿ ಮಚ್ ಕಾಮನ್. ಈಗ ಬಹಳಷ್ಟು ಜನರಿಗೆ ಡಯಾಬಿಟೀಸ್ ಬಹಳ ಕಾಮನ್ ಆಗಿಬಿಟ್ಟಿದೆ. ಸೊ ಅವರು ಕರೆಕ್ಟಾಗಿ ನಾವು ಡಯಾಬಿಟೀಸನ್ನ ಬ್ಲಡ್ ಶುಗರ್ನ ರೆಗ್ಯುಲರ್ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ಓವರ್ ದ ಪೀರಿಯಡ್ ಮೋರ್ ದೆನ್ 5 ಇಯರ್ಸ್ 10 ಇಯರ್ಸ್ ಎಲ್ಲ ಆದಮೇಲೆ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಅಂತ ಕಣ್ಣಿನ ಪರದೆ ಅಂತ ಏನು ಕರಿತೀವಿ, ರೆಟಿನಾದಲ್ಲೆಲ್ಲ ಬ್ಲೀಡಿಂಗ್ ಎಲ್ಲ ಆಗಿ ಸೊ ದೃಷ್ಟಿ ಪೂರ್ತಿ ಕಡಿಮೆ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ನಾವು ಆಸ್ ಸೂನ್ ಆಸ್ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಡಯಾಬಿಟಿಸ್ ಇದೆ ಅಂತ ಗೊತ್ತಾದಮೇಲೆ ಸೊ ಆದ ತಕ್ಷಣವೇ ನೀವು ಹೋಗಿ ಕಣ್ಣಿನ ವೈದ್ಯರನ್ನು ಭೇಟಿ ಆದರೆ ನಿಮ್ಗೆ ರೋಗ ಬಂದಿದೆಯಾ ಅಥವಾ ಕಣ್ಣಿನಿಂದ ಏನಾದರೂ ಡ್ಯಾಮೇಜ್ ಆಗಿದೆಯಾ ಅಂತ ನೋಡ್ಬೋದು. ಅದು ಬರ್ತಾ ಇದೆಯಾ ಇಲ್ಲ ಅಂತ ಫಾಲೋಅಪ್ ಕೂಡ ನೀವು ಪ್ರತಿ 6 ತಿಂಗಳಿಗೊಂದ್ಸಲ ತೋರಿಸೋದ್ರಿಂದ ನೀವು ಅದನ್ನು ಪ್ರಿವೆನ್ಷನ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಡಿಸೀಸ್ ಏನಪ್ಪ ಅಂದರೆ ಗ್ಲಾಕೋಮಾ, ಅದನ್ನು ನಾವು ಕಾಚುಬಿಂದು ಅಂತ ಕೂಡ ಕರಿತೀವಿ. ಇದು ಬಹಳ ವೆರಿ ಪೆಕ್ಯುಲರ್ ಡಿಸೀಸ್. ಬೇರೆ ಕಣ್ಣಿನ ಎಲ್ಲ ಸಮಸ್ಯೆಗಳು ಹೇಗಂದರೆ ನಮ್ಗೆ ದೃಷ್ಟಿ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಅರ್ಲಿ ಸ್ಟೇಜಲ್ಲೇ ಗೊತ್ತಾಗುತ್ತೆ, ಬಟ್ ಗ್ಲಾಕೋಮಾ ಹಾಗಲ್ಲ. ಅದು ಯಾವ ಥರ ಡಿಸೀಸ್ ಅಂದರೆ ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೇನ್ ಇರೋದಿಲ್ಲ. ಸೊ ನೀವು ಬೈ ದ ಟೈಮ್ ಯು ಕಮ್ ಟು ಅಸ್ ಅಂದರೆ ಡಾಕ್ಟರ್ಸ್ಗೆ ನೀವು ಬರೋದ್ರೊಳಗೆ ಆಲ್ರೆಡಿ ನಿಮ್ದು 90% ದೃಷ್ಟಿ ಹೋಗ್ಬಿಟ್ಟಿರುತ್ತೆ. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ ಪೇನ್ಲೆಸ್ ಲಾಸ್ ಆಫ್ ವಿಷನ್ ಇಟ್ ಕಾಸಸ್. ಸೊ ಇದು ಬಹಳ ಇಂಪಾರ್ಟೆಂಟು. ಇದು ಏನಕ್ಕಾಗುತ್ತೆ ಅಂದರೆ ನಮ್ಗೆ ಯಾವ ಥರ 40 ಏಜ್ ಆದಮೇಲೆ ನೆಕ್ಸ್ಟ್ ಹೈಪರ್ ಟೆನ್ಷನ್ ಅಂತ ಏನು ಕರಿತೀವಿ, ರಕ್ತದೊತ್ತಡ ಯಾವ ಥರ ಹೆಚ್ಚಾಗುತ್ತೋ ಆ ಥರ ಕಣ್ಣಿಂದ ಒಂದು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಇರುತ್ತೆ, ಆಕ್ವಿಯಸ್ ಹ್ಯೂಮರ್ ಎಲ್ಲ ಡ್ರೈನೇಜ್ ಆಗಿ ಕಣ್ಣಿಗೆ ನ್ಯೂಟ್ರಿಷನ್ ಕೊಡುವಂಥ ಒಂದು ಸಬ್ಸ್ಟೆನ್ಸ್ ಅದು. ಸೊ ಅದರ ಪ್ರೆಷರ್ ಜಾಸ್ತಿ ಮೋರ್ ದ್ಯಾನ್ 20 mm ಆಫ್ ಮರ್ಕ್ಯೂರಿ ಎಲ್ಲ ಆದರೆ ಸೊ ಅದರಿಂದ ಗ್ರ್ಯಾಜುವಲ್ ಆಗಿ ಪ್ರೆಷರ್ ಇಂದಾಗಿ ಕಣ್ಣಿನ ನರಗಳು ಒಣಗುವಂಥ ಸಾಧ್ಯತೆ ಮತ್ತು ಆಪ್ಟಿಕ್ ಅಟ್ರೋಪಿ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಕಣ್ಣಿನ ಪ್ರೆಷರ್ನ ನಾವು ಪ್ರತಿ ಸಲ ತಜ್ಞ ವೈದ್ಯರ ಹತ್ರ ಹೋದಾಗ ಚೆಕ್ ಮಾಡೋದ್ರಿಂದ ಗ್ಲಾಕೋಮನ್ನ ಅರ್ಲಿ ಡಿಟೆಕ್ಟ್ ಮಾಡ್ಬೋದು. ಅದನ್ನು ಸಿಂಪಲ್ ಡ್ರಾಪ್ಸ್ ಹಾಕೋದ್ರಿಂದ ಅಥವಾ ಅಡ್ವಾನ್ಸ್ ಕೇಸಸ್ ಅಲ್ಲಿ ಸರ್ಜರಿ ಮಾಡೋದ್ರಿಂದ ನೀವು ಗ್ಲಾಕೋಮನ್ನ ಪ್ರಿವೆನ್ಷನ್ ಮಾಡ್ಬೋದು.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ನೇತ್ರ ತಜ್ಞ ವೈದ್ಯರು, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅಥನಿಯ ಡಾಕ್ಟರ್ ರಮೇಶ್ ಹುಲಕುಂದ್ ಅವರು. ಡಾಕ್ಟರ್ ಸರ್, ಬಹಳ ಮುಖ್ಯವಾಗಿ ಮಕ್ಕಳ ಬಗ್ಗೆ ಮಾತನಾಡೋಣ. ಮಕ್ಕಳಲ್ಲಿ ಇದು ಬಹಳ ಜಾಸ್ತಿ ಕಂಡು ಬರುವಂತಹ ರೋಗದ ಬಗ್ಗೆ ತಾವು ತಿಳಿಸಿದ್ರಿ. ಚಿಲ್ಡ್ರನ್

0: ಈಗ ನೇತ್ರ ತಜ್ಞರು ನೀವು, ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಆಪ್ಟೋಮೆಟ್ರಿಸ್ ಹಾಗೂ ಆಪ್ಥಾಲ್ಮೊಲಾಜಿಸ್ಟ್ ಅವರ ಕೆಲಸದ ಪಾತ್ರವನ್ನು ಸ್ವಲ್ಪ ತಿಳಿಸಬಹುದಾ?
1: ತುಂಬ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರೆ ನೀವು. ಆಪ್ಟೋಮೆಟ್ರಿಸ್ಟ್ ಅಥವಾ ಆಪ್ಥಾಲ್ಮಿಕ್ ಆಫೀಸರ್ಸ್ ಅಂತ ಏನು ಕರಿತೀವಿ ಅವ್ರು ಏನಪ್ಪಾ ಅಂದ್ರೆ ದೇ ವಿಲ್ ಬಿ ದ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ಮೊದಲ ಬಾರಿಗೆ ಯಾವುದೇ ಕಣ್ಣಿನ ಸಮಸ್ಯೆ ಬಂದ್ರೆ ಅವ್ರು ಫಸ್ಟ್ ಭೇಟಿಯಾಗುವುದು ಆಪ್ಟೋಮೆಟ್ರಿಸ್ಟ್ ಅಥವಾ ಆಪ್ಥಾಲ್ಮಿಕ್ ಆಫೀಸರ್ಸ್. ಸೊ ಇವ್ರು ಏನ್ ಮಾಡಬಹುದು ಅಂದ್ರೆ ಆಸ್ ಎನ್ ಆಪ್ಟೋಮೆಟ್ರಿಸ್ಟ್ ಅವರ ಆಪ್ಥಾಲ್ಮಿಕ್ ಆಫೀಸರ್, ನಿಮ್ ಕಣ್ಣಿನ ಏನಾದ್ರೂ ಮೋಸ್ಟ್ ಕಾಮನ್ಲಿ ವಾಟ್ ದೇ ಡೂ ಇಸ್ ರಿಫ್ರಾಕ್ಷನ್, ಅಂದ್ರೆ ನಿಮ್ ಕಣ್ಣಿನ ಚಶ್ಮಾ ನಂಬರ್ ಏನಾದ್ರೂ ಬಂದಿದೆಯಾ ಅದನ್ನ ಬಂದಿದ್ರೆ ಅದಕ್ಕೆ ಬೇಕಾದಂತ ಸೂಕ್ತವಾದಂತ ಚಶ್ಮಾ ನೋಡುವುದನ್ನ ಅವ್ರು ಮಾಡ್ತಾರೆ ಕೆಲಸ. ಸೊ ಅದರಿಂದ ಅರೌಂಡ್ 20% ಆಫ್ ದ ಪೀಪಲ್ ಹೂ ಆರ್ ಹ್ಯಾವಿಂಗ್ ರಿಫ್ರಾಕ್ಟಿವ್ ಎರರ್ಸ್ ನಾವು ಅಲ್ಲೇ ಅವರೇ ಪ್ರಿವೆಂಟ್ ಮಾಡ್ತಾರೆ. ಆಮೇಲೆ ಫಾರ್ ಎಕ್ಸಾಂಪಲ್ ದ ಪೇಷಂಟ್ ಈಸ್ ಹ್ಯಾವಿಂಗ್ ಕ್ಯಾಟ್ರಾಕ್ಟ್ ಅಥವಾ ಮತ್ತೆ ಏನಾದ್ರೂ ಡಯಾಬಿಟಿಕ್ ರೆಟ್ನೋಪತಿ ಅಥವಾ ಹೈಪರ್ಟೆನ್ಸ್ ರೆಟ್ನೋಪತಿ ಇರ್ಬೋದು ಅಂತ ಅವ್ರಿಗೆ ಏನಾದ್ರೂ ಸಂಶಯ ಬಂದ್ರೆ ಅವರು ಕಣ್ಣಿನ ತಜ್ಞರಿಗೆ ಅಂದ್ರೆ ಆಪ್ಥಾಲ್ಮೊಲಜಿಸ್ಟ್ಗೆ ರೆಫರ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆಪ್ಥಾಲ್ಮೊಲಜಿಸ್ಟ್, ದೇ ಆರ್ ಇಂಟಿಗ್ರಲ್ ಪಾರ್ಟ್ ಆಫ್ ದ ವಿಷನ್ ಪ್ರೋಗ್ರಾಮ್ಸ್. ಸೊ ಆಪ್ಥಾಲ್ಮೊಲಜಿಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಈಗ ಆಪ್ಟೋಮೆಟ್ರಿಸ್ಟ್ ರೆಫರ್ ಮಾಡಿದಂತ ಕೇಸ್ಗಳಾಗಿರ್ಬೋದು, ಹೊರರೋಗಿಗಳು ಒಳರೋಗಿಗಳಿಗೆ ಕಣ್ಣಿಗೆ ಏನಾದ್ರೂ ಸಮಸ್ಯೆ ಇದ್ರೆ, ಅವರಿಗೆ ದೃಷ್ಟಿದೋಷ ಇದ್ರೆ ಅದಕ್ಕೆ ಚಶ್ಮಾ ಪ್ರಿಸ್ಕ್ರಿಪ್ಷನ್ ಮಾಡೋದಾಗಿರ್ಬೋದು, ಅಥವಾ ಕ್ಯಾಟ್ರಾಕ್ಟ್ ಇದ್ರೆ ಅವ್ರಿಗೆ ಇವ್ಯಾಲ್ಯೂಷನ್ ಮಾಡಿ ಫ್ರೀಯಾಗಿ ಸರ್ಜರಿ ಮಾಡೋದು, ಹಾಗೂ ಗ್ಲಾಕೋಮಾ ಇದ್ರೆ ಅವರಿಗೆ ಆಂಟಿ ಗ್ಲಾಕೋಮಾ ಮೆಡಿಕೇಶನ್ಸ್ ಕೊಡೋದು, ಆಮೇಲೆ ಗ್ಲಾಕೋಮಾ ಸರ್ಜರಿಗಳನ್ನು ಮಾಡೋದೆಲ್ಲ ಮಾಡ್ತಾರೆ. ಡಯಾಬಿಟಿಕ್ ರೆಟ್ನೋಪತಿ ಅಥವಾ ಹೈಪರ್ಟೆನ್ಸಿವ್ ರೆಟ್ನೋಪತಿ ಇದ್ರೆ ಅದಕ್ಕೆ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ ಇರ್ಬೋದು, ಸ್ಕ್ಯಾನಿಂಗ್ ಇರ್ಬೋದು, ಅಥವಾ ಇನ್ನೂ ಹೆಚ್ಚಿನ ಚಿಕಿತ್ಸೆ ಏನಾದರೂ ಇತ್ತಂದ್ರೆ ಸೂಪರ್ ಸ್ಪೆಷಲಿಸ್ಟ್ಗೆ ರೆಫರ್ ಮಾಡುವಂತ ಕೆಲಸಗಳನ್ನು ಆಪ್ಥಾಲ್ಮೊಲಜಿಸ್ಟ್ಗಳು ಮಾಡ್ತಾ ಇದ್ದಾರೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ, ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ವೇಣು ಧ್ವನಿ. ಇದು 90.4 FM KLE ಕನಸು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನ. ಈ ಒಂದು ದಿನದ ಕುರಿತು ವಿವರವಾದ ಮಾಹಿತಿ ಕಾರ್ಯಕ್ರಮದ ಅತಿಥಿ ನೇತ್ರ ತಜ್ಞ ವೈದ್ಯರು, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅತನೀಯ ಡಾಕ್ಟರ್ ರಮೇಶ್ ಹುಲಕುಂದ್ ಅವರು ಕೊಡ್ತಾ ಇದ್ದಾರೆ. ಡಾಕ್ಟರ್ ಸರ್, ಜೀವನ ಶೈಲಿ ಬಗ್ಗೆ ಮಾತನಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನಮ್ಮ ಜೀವನ ಶೈಲಿಯನ್ನ ಹಾಳು ಮಾಡಿಕೊಂಡಿದ್ದೇವೆ ವಿತ್ ರೆಸ್ಪೆಕ್ಟ್ ಟು ಡಿಜಿಟಲ್ ಸ್ಕ್ರೀನಿಂಗ್. ಅಂತ ಸಂದರ್ಭದಲ್ಲಿ ಲೇಟ್ ನೈಟ್ ಡೂಮ್ ಸ್ಕ್ರೋಲಿಂಗು ನಮ್ಮ ಕಣ್ಣಿಗೆ ಯಾವ ರೀತಿ ಒಂದು ಹಾನಿ ಮಾಡ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಅದ್ರ ಪ್ರಕಾರ ಏನಪ್ಪ ಅಂದ್ರೆ, ನೀವು ಒಳ್ಳೆ ಆಹಾರ ಪದ್ಧತಿ ನಿಮ್ದು ಇತ್ತಂದ್ರೆ, ಬ್ಯಾಲೆನ್ಸ್ಡ್ ಡೈಟ್ ಫಾರ್ ಎಕ್ಸಾಂಪಲ್, ನಿಮ್ಮ ಡೈಟ್ ಏನ್ ಇನ್ಕ್ಲೂಡ್ ಮಾಡಿದೆ, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಇದೆ, ನೀವು ಕ್ಯಾರೆಟ್ಸ್ ಅನ್ನ ತಿಂತಾ ಇದ್ರೆ ರೆಗ್ಯುಲರ್ ಬೇಸಿಸ್ ಅಲ್ಲಿ, ನೀವು ನಾನ್ ವೆಜಿಟೇರಿಯನ್ ಆಗಿದ್ರೆ ಫಿಶ್ ತಿಂತಾ ಇದ್ದೀರಾ ಅಥವಾ ಎಗ್ಸ್ ತಿಂತಾ ಇದ್ದೀರಾ, ಸೊ ಈ ತರ ಎಲ್ಲ ನೀವು ನಿಮ್ಮ ಊಟ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಇಲ್ಲ, ಜಾಸ್ತಿ ಒಳ್ಳೆ ಪ್ರೋಟೀನ್ಸ್ ಇದೆ, ಸೊ ಒಳ್ಳೆ ಗುಡ್ ಫ್ಯಾಟ್ಸ್ ಎಲ್ಲ ನೀವು ತಿಂತಾ ಇದ್ರೆ ಅಂದ್ರೆ ನಿಮ್ಗೆ ಯೂಶಲಿ ಡಿಸೀಸಸ್ ಬರೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಆಮೇಲೆ ಇದ್ರ ಜೊತೆಗೆ ನಿಮ್ದು ಆಕ್ಟಿವ್ ಲೈಫ್ ಸ್ಟೈಲ್ ಇದೆ. ನೀವು ಯಾವುದೇ ಜಾಬ್ ಮಾಡ್ತಿರ್ಬೋದು, ನಿಮ್ ಜಾಬ್ ಪ್ರೊಫೈಲ್ ಅಲ್ಲಿ ನೀವು ಫಿಸಿಕಲ್ ವರ್ಕ್ ಮಾಡ್ತಾ ಇದ್ರು ಕೂಡ ಪ್ರತಿನಿತ್ಯ ಮಿನಿಮಮ್ 30-45 minutes ನೀವು ಫಿಸಿಕಲ್ ವರ್ಕ್ ಮಾಡಲೇಬೇಕು, ವ್ಯಾಯಾಮವನ್ನು ಮಾಡಲೇಬೇಕು. ನಿಮ್ ಬ್ರಿಸ್ಕ್ ವಾಕಿಂಗ್ ಇರ್ಬೋದು, ಅಥವಾ ಇಫ್ ಯು ಆರ್ ಕೇಪಬಲ್ ಚೆನ್ನಾಗಿದ್ರೆ ನೀವು ರನ್ನಿಂಗ್ ಕೂಡ ಮಾಡಬಹುದು, ಅಥವಾ ನಿಮ್ಮ ಮನೆ ಹತ್ರ ಜಿಮ್ ಎಲ್ಲ ಇದ್ರೆ ನೀವು ಜಿಮ್ ಮಾಡಬಹುದು, ಅಥವಾ ನೀವು ಜಾಸ್ತಿ ಏನು ಟ್ರೈನ್ಡ್ ಯೋಗ ಟೀಚರ್ಸ್ ಕಡೆ ಎಲ್ಲ ಹೋಗಿ ನೀವು ಯೋಗಾಸನ ಧ್ಯಾನ ವ್ಯಾಯಾಮಗಳನ್ನ ಮಾಡೋದ್ರಿಂದ ನಿಮ್ ಜನರಲ್ ಹೆಲ್ತ್ ಚೆನ್ನಾಗಿರುತ್ತೆ. ನಿಮ್ ಜನರಲ್ ಹೆಲ್ತ್ ಚೆನ್ನಾಗಿದ್ರೆ ಆಟೋಮೆಟಿಕಲಿ ಕಣ್ಣಿನ ಹೆಲ್ತ್ ಅಥವಾ ಮತ್ತಿನ್ಯಾವುದೇ ದೇಹದ ಯಾವುದೇ ಭಾಗದ ಅಂಗಗಳು ಕೂಡ ಎಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದು ಡೈಟ್ ಬಂದ್ಬಿಟ್ಟು. ಆಮೇಲೆ ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ನಮ್ಮ ಹವ್ಯಾಸಗಳು. ಸೊ ಕ್ವಿಟಿಂಗ್ ಟೊಬ್ಯಾಕೋ ಎನಿ ಫಾರ್ಮ್ ಇರ್ಬೋದು, ಚೀವಿಂಗ್ ಟೊಬ್ಯಾಕೋ, ಗುಟ್ಕಾ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಅವುಗಳನ್ನೆಲ್ಲ ನಾವು ನಿಲ್ಲಿಸ್ಬೇಕು. ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದ್ರೆ, ಒಂದು ನಮ್ದು ಬ್ಲಡ್ ಶುಗರ್ ರೆಗ್ಯುಲೇಟ್ ಆಗುತ್ತೆ, ಆಮೇಲೆ ಬ್ಲಡ್ ಪ್ರೆಷರ್ ನಾರ್ಮಲ್ ಇರುತ್ತೆ. ಆಮೇಲೆ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಯುವಿ ರೇಸ್ ಅಂತ ಬರುತ್ತೆ, ಯುವಿ ರೇಸ್. ಸೊ ನಾವು ಸೂರ್ಯನ ಕಿರಣ

0: ಅವಳು ಕಣ್ಣಿಗೆ ಡೈರೆಕ್ಟಾಗಿ ಬೀಳೋದ್ರಿಂದ ಯೂರೇಜಿಂದ ನಮ್ಮ ಕಣ್ಣಿಗೆ ಹಾನಿಯಾಗೋ ಚಾನ್ಸಸ್ ಎಲ್ಲ ಇರುತ್ತೆ, ಕ್ಯಾಟ್ರಾಕ್ಟ್ ಎಲ್ಲ ಬೇಗ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂಥ ಸಮಯದಲ್ಲಿ ನಾವೇನಪ್ಪ ಅಂದರೆ ಸನ್ಸ್ಕ್ರೀನ್ ಗ್ಲಾಸಸ್ ಅಂತ ಬರುತ್ತೆ, ಯು ವಿ ಪ್ರೊಟೆಕ್ಟಿಂಗ್ ಗ್ಲಾಸಸ್ ಅಂತ ಬರುತ್ತೆ, ಅವುಗಳನ್ನ ಉಪಯೋಗ ಮಾಡ್ಬೋದು. ಆಮೇಲೆ ಕೆಲಸದ ಸಮಯದಲ್ಲಿ ಆಗ್ತಕ್ಕಂಥ ಕಣ್ಣಿನ ಇಂಜುರಿಗಳು, ಫಾರ್ ಎಕ್ಸಾಂಪಲ್ ಕಾರ್ಪೆಂಟರ್ಸ್ ಇರ್ಬೋದು, ಬಡಗಿಗಳು ಅಥವಾ ವೆಲ್ಡಿಂಗ್ ವರ್ಕು, ಸೆಂಟ್ರಿಂಗ್ ವರ್ಕ್ ಮಾಡೋರೆಲ್ಲ ರೆಗ್ಯುಲರ್ ಆಗಿ ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ. ಅವರು ಚೆನ್ನಾಗಿ ಪ್ರೊಟೆಕ್ಟಿವ್ ವಿಯರ್ಸನ್ನು ಹಾಕೊಳ್ಳೋದಿಲ್ಲ, ಯಾಕಂದರೆ ಅವ್ರು ವರ್ಕ್ ಮಾಡ್ತಿರ್ಬೇಕಂದ್ರೆ ಕಬ್ಬಿಣದ ಕಿಡಿಗಳಿರ್ಬೋದು ಅಥವಾ ಮತ್ತಿನ್ನೇನು ಹಳ್ಳಗಳೆಲ್ಲ ಕಣ್ಣೊಳಗೆಲ್ಲ ಹೋಗಿ ಕಾರ್ನೆ ಎಲ್ಲ ಡ್ಯಾಮೇಜ್ ಆಗಿ ಬರ್ತಾರೆ. ಸೊ ನಾನು ಈ ಕಾರ್ಯಕ್ರಮದ ಮುಖಾಂತರ ಅವರೆಲ್ಲರಿಗೂ ಹೇಳ್ತೀನಿ, ಇಫ್ ಯು ಆರ್ ವರ್ಕಿಂಗ್ ಇನ್ ಸಮಥಿಂಗ್ ವಿಚ್ ಇಸ್ ಡೇಂಜರಸ್ ಟು ಯುವರ್ ಐಸ್ ಆರ್ ಯುವರ್ ಹೆಡ್, ಪ್ಲೀಸ್ ವಿಯರ್ ಪ್ರೊಟೆಕ್ಟಿವ್ ಗಾಗಲ್ಸ್ ಅಥವಾ ಗ್ಲಾಸಸ್ ಏನು ಬರುತ್ತೆ ಅವನ್ನೆಲ್ಲ ಉಪಯೋಗ ಮಾಡಿರಿ. ಸೊ ಈ ಥರ ಏನಪ್ಪ ಅಂದರೆ ನೀವು ಡ್ಯಾಮೇಜ್ ಆದಮೇಲೆ ನಾವು ಟ್ರೀಟ್ಮೆಂಟ್ ತೊಗೊಳೋದಕ್ಕಿಂತ ಅದು ಆಗದೇ ಇರೋ ಹಾಗೆ ನಾವು ಪ್ರಿವೆನ್ಷನ್ ಮಾಡಿಕೊಂಡ್ರೆ ಇಟ್ ಈಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೀವೇನು ಹೇಳಿದ್ರೆ ಅಂದರೆ ಡೂಮ್ ಸ್ಕ್ರೀನಿಂಗ್, ಅಂದರೆ ಕಂಟಿನ್ಯೂಸ್ ಆಗಿ ಸ್ಕ್ರೀನನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಆಲ್ ದಿ ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಆಲ್ ದ ಆ್ಯಪ್ಸ್ ನೆಟ್ವರ್ಕಿಂಗ್ ಸೈಟ್ಸ್ ಎಲ್ಲ ಯಾವ ಥರ ಡಿಸೈನ್ ಮಾಡಿರ್ತಾರೆ ಅಂದರೆ ದೇ ವಿಲ್ ಮೇಕ್ ಯು ಹುಕ್ ಇನ್ ಟು ದೆಮ್, ಅಂದರೆ ಕಂಟಿನ್ಯೂಸ್ ಆಗಿ ಅದು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರುತ್ತೆ. ಇವೆಲ್ಲದರ ಬೇಸಿಸ್, ಸೈಂಟಿಫಿಕ್ ಬೇಸಿಸ್ ಅನ್ನು ನಾವು ತಿಳ್ಕೋಬೇಕು ಅಂದರೆ ದೇ ಸಮಥಿಂಗ್ ಕಾಲ್ಡ್ ಆಸ್ ಡೋಪಮಿನ್ ಅಂತ ಒಂದು ಹಾರ್ಮೋನ್ ಇದೆ ಬ್ರೈನಲ್ಲಿ. ನಾವು ಯಾವುದಾದ್ರೂ ಒಂದು ಖುಷಿ ಕೊಡುವಂಥ ಕೆಲಸ ಮಾಡಿದಾಗ ರಿಲೀಸ್ ಆಗುವಂಥ ಹಾರ್ಮೋನ್, ಇಟ್ ಈಸ್ ಕಾಲ್ಡ್ ಆಸ್ ಹ್ಯಾಪಿ ಹಾರ್ಮೋನ್. ಸೊ ನಾವು ಪ್ರತಿ ಸತಿ ಸ್ಕ್ರೋಲ್ ಮಾಡಿದಾಗ ಒಂದ್ಸಲ ಇಟ್ ಗೆಟ್ಸ್ ರಿಲೀಸ್ಡ್ ಇನ್ ಅವರ್ ಬ್ರೈನ್ ಆ್ಯಂಡ್ ವಿ ಫೀಲ್ ಸಮಥಿಂಗ್ ಏನೋ ಒಳ್ಳೆ ಇದೆ ಏನೋ ಆಗಿದೆ ಅನ್ನೋ ಅಂತ ಆ್ಯಂಡ್ ಫಾಲ್ಸ್ ಫೀಲಿಂಗ್ ನಮ್ಗೆ ಬರೋ ಥರ ಡಿಸೈನ್ ಆಗಿರುತ್ತೆ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಏನಾಗುತ್ತಂದ್ರೆ ಇನಿಷಿಯಲಿ ನಮ್ಮ ರೆಸ್ಪಾನ್ಸ್ ಭಾಳ ತುಂಬ ಚೆನ್ನಾಗಿರುತ್ತೆ, ಬಟ್ ಆಮೇಲೆ ಅದಕ್ಕೆ ಟಾಲರೆನ್ಸ್ ಬಂದಮೇಲೆ ನೀವು ಎಷ್ಟೇ ಸ್ಕ್ರೀನನ್ನು ನೋಡಿದ್ರು ಕೂಡ ನಿಮ್ಗೆ ಇನ್ನೂ ನೋಡಬೇಕು ಬೇರೆ ಕೆಲಸ ಎಲ್ಲ ಬಿಟ್ಟು ಅದನ್ನೇ ಮಾಡಬೇಕು ಅಂತ ಅನಿಸುತ್ತೆ. ಸೊ ದಟ್ ಈಸ್ ದ ಬೇಸಿಸ್ ಬಿಹೈಂಡ್ ಆಲ್ ದಿಸ್ ಸ್ಕ್ರೀನ್ ಅಡಿಕ್ಷನ್. ಸೊ ಈ ಥರ ನಾವು ಕಂಟಿನ್ಯೂಸ್ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ನಾವು ನಾರ್ಮಲಿ 14-20 ಟೈಮ್ಸ್ ಅಂದರೆ 14-20 ಸಲ ನಾವು ಒಂದು ನಿಮಿಷದಲ್ಲಿ ಕಣ್ಣನ್ನು ಬೆಳಗಿಸ್ತೇವೆ. ಬಟ್ ಆದರೆ ನಾವು ಸ್ಕ್ರೀನ್ ನೋಡುವಾಗ ಏನಾಗುತ್ತಂದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ದೃಷ್ಟಿ ಅಲ್ಲೇ ಇರೋದ್ರಿಂದ ನಾವು ಸಬ್ ಕಾನ್ಷಿಯಸ್ಲಿ ವಿಲ್ ಬ್ಲಿಂಕ್ ವೆರಿ ಲೆಸ್. ಸೊ 4-5 ಟೈಮ್ಸ್ ಅಥವಾ 6 ಟೈಮ್ಸ್ ಅಷ್ಟೇ ಕಣ್ಣನ್ನು ಬೆಳಗಿಸ್ತೇವೆ. ಇದರಿಂದ ಏನಾಗುತ್ತೆ, ಕಣ್ಣಿನ ಮೇಲೆ ಒಂದು ಏನು ಕಣ್ಣಿನ ನೀರಿನ ಒಂದು ಲೇಯರ್ ಇರುತ್ತೆ, ಅದು ಏನಾಗುತ್ತೆ ಅಂದರೆ ಟಿಯರ್ ಫಿಲ್ಮ್ ಏನೇ ಅಂತೆ ಅದು ಡಿಸ್ಟರ್ಬ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ನಮಗೆ ಡ್ರೈ ಐ ಡಿಸೀಸ್ ಅಥವಾ ಕಂಪ್ಯೂಟರ್ ವಿಜನ್ ಸಿಂಡ್ರೋಮ್ ಅಂತ ಏನು ಕರಿತೀವಿ ಅದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ಮಲ್ಕೊಂಡು ಎದ್ಮೇಲೂ ಕೂಡ ನಮ್ಗೆ ಫ್ರೆಶ್ನೆಸ್ ಅನ್ಸಲ್ಲ, ಅಂದರೆ ಇವನ್ ಇಫ್ ಯು ಸ್ಲೀಪ್ ಫಾರ್ 8-10 ಅವರ್ಸ್ ವಿ ಫೀಲ್ ಲೈಕ್ ಟೈರ್ಡ್ ಅನಿಸುತ್ತೆ. ಆಮೇಲೆ ಕಣ್ಣೊಳಗೆ ಏನೋ ಒಂದು ಏನೋ ಹಳ್ಳು ಏನೋ ಕಣ್ಣೊಳಗೆ ಏನೋ ಉಸುಕೇನೋ ಬಿದ್ದಿದೆ ಅನ್ನೋ ಥರ ಅನಿಸುತ್ತೆ. ಆಮೇಲೆ ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗುತ್ತೆ. ಆಮೇಲೆ ಎಕ್ಸ್ಟ್ರೀಮ್ ಕೇಸಸ್ ಅಲ್ಲೆಲ್ಲ ಕಣ್ಣಿಗೆ ಇನ್ಫೆಕ್ಷನ್ ಎಲ್ಲ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಆಮೇಲೆ ಕಂಟಿನ್ಯೂಸ್ ಹೆಡ್ಏಕ್ ಆಗುತ್ತೆ, ಆಮೇಲೆ ನೆಕ್ ಪೇನು, ಶೋಲ್ಡರ್ ಪೇನ್ಗಳೆಲ್ಲ ಬರುತ್ತೆ. ಯಾಕಂದರೆ ಕಣ್ಣಿನ ಜೊತೆಗೆ ನಾವು ಸ್ಕ್ರೀನ್ ನೋಡುವಾಗ ನಮ್ಮ ಪೋಶ್ಚರ್ ಕೂಡ ತಪ್ಪಾಗಿರುತ್ತೆ, ಅಂದರೆ ನಾವು ಈ ಥರ ಸ್ಲೌಚ್ ಮಾಡಿ ನೋಡೋದ್ರಿಂದ ಸೊ ನಮ್ಮ ಸ್ಪೈನ್ಗೂ ಎಫೆಕ್ಟ್ ಆಗುತ್ತೆ. ಸೊ ಇವೆಲ್ಲ ಏನಪ್ಪ ಅಂದರೆ ಇಸ್ ಆರ್ ಆಲ್ ಅವರ್ ಲೈಫ್ ಸ್ಟೈಲ್ ಡಿಸೀಸಸ್. ಸೊ ನಾವು ನಮ್ಮ ಸ್ಕ್ರೀನ್ ಟೈಮನ್ನು ಡೈಲಿ ಟ್ರ್ಯಾಕ್ ಮಾಡಿ ಪ್ರೆಫರೇಬಲಿ ವಿದಿನ್ 2 hours ನಾವು ರೆಸ್ಟ್ರಿಕ್ಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಸ್ಕ್ರೀನ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ನಾವು ತಡೆಗಟ್ಬೋದು ಅಂತ ನಾನು ಈ ಸಮಯದಲ್ಲಿ ಹೇಳ್ತೇನೆ.
1: ಡಾಕ್ಟರ್ ಸರ್, ಇವತ್ತಿನ ಈ ಒಂದು ದಿನ ವರ್ಲ್ಡ್ ಸೈಟ್ ಡೇ, ಯಾವೆಲ್ಲ ಚಟುವಟಿಕೆಗಳು ಹಮ್ಮಿಕೊಂಡಿದ್ದೀರಾ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಈ ವರ್ಲ್ಡ್ ಸೈಟ್ ಡೇ ಪ್ರೋಗ್ರಾಮನ್ನು ನಾವು ಬಹಳ ಅರ್ಥಪೂರ್ಣವಾಗಿ ಪ್ರತಿ ವರ್ಷ ಆಚರಣೆ ಮಾಡ್ಕೊತಾ ಬರ್ತಾ ಇದ್ದೀವಿ. ಸೊ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಸ್ಕ್ರೀನ್ ಬಗ್ಗೆ ಏನು ಸ್ಕ್ರೀನ್ ಅಡಿಕ್ಷನ್ ಬಗ್ಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಿಳಿಸೋದಾಗಿರ್ಬೋದು, ಅವರಿಗೆ ಅವೇರ್ನೆಸ್ ಜಾಥಾಗಳನ್ನು ನಾವು ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ, ಹಾಗೂ ಸಮುದಾಯದಲ್ಲಿ PHCOಗಳು ಹಾಗೂ ಆಶಾ ಕಾರ್ಯಕರ್ತೆಯರ ಜೊತೆಗೆ ಸಾರ್ವಜನಿಕರಲ್ಲಿ ಕಣ್ಣಿನ ಆರೋಗ್ಯದ ಕುರಿತು ಜಾಗೃತಿಯನ್ನು ಮೂಡಿಸೋದಾಗಿರ್ಬೋದು ಅಥವಾ ಕಣ್ಣಿನ ನೇತ್ರ ತಪಾಸಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ತಾಲೂಕಾ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತ ಕಣ್ಣಿನ ನೇತ್ರ ತಪಾಸಣೆ ಹಾಗೂ ಉಚಿತ ಕನ್ನಡಕ ವಿತರಣೆ ಆಗಿರ್ಬೋದು ಅಥವಾ ಜನರಲ್ಲಿ ರೋಗದ ಬಗ್ಗೆ ಕಣ್ಣಿನ ರೋಗಗಳ ಬಗ್ಗೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು, ಸ್ಕ್ರೀನಿಂಗು ಟ್ರೀಟ್ಮೆಂಟ್ಗಳನ್ನು ನಾವು ಮಾಡಿ ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ.
1: ಡಾಕ್ಟರ್ ಸರ್, ಈ ಒಂದು ವಿಷಯದ ಕುರಿತು ತಾವು ವಿವರವಾದ ಮಾಹಿತಿಯನ್ನು ಕೊಟ್ಟರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು?
0: ಕೊನೆಯದಾಗಿ ನಾನು ಏನೇ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ಈ ವರ್ಷದ ಥೀಮ್ ಪ್ರಕಾರ ಲವ್ ಯುವರ್ ಐಸ್ ಅಂತ ಇದೆ ಈ ಥೀಮು. ಅಂದರೆ ನಿಮ್ಮ ಕಣ್ಣುಗಳು ನೀವು ಪ್ರೀತಿ ಮಾಡಿ, ಯಾಕಂದರೆ ನಿಮ್ಮ ಕಣ್ಣುಗಳು ಸದ್ದಿಲ್ಲದೆ ಬಹಳಷ್ಟು ಕೆಲಸವನ್ನು ಮಾಡ್ತವೆ. ಕಣ್ಣಿಲ್ಲ ಅಂದರೆ ಏನೂ ಇಲ್ಲ. ಸೊ ಅವುಗಳನ್ನ ಪ್ರೀತಿಸಿ ಆ್ಯಸ್ ಅ ಲಿಸ್ನರ್, ಅಂದರೆ ನೀವು ಈ ಬಾನುಲಿ ಕಾರ್ಯಕ್ರಮವನ್ನು ಕೇಳುವಂಥ ಕೇಳುಗರು ಏನು ಮಾಡ್ಬೋದು ಅಂದರೆ, ಇದೇ ವಾರ ನೀವು ಹಾಗೂ ನಿಮ್ಮ ಪ್ರೀತಿ ಪಾತ್ರರಾಗಿರ್ಬೋದು, ನಿಮ್ಮ ಗೆಳೆಯರಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಿಗೆ ಕಣ್ಣುಗಳನ್ನು ಚೆಕ್ ಮಾಡಿಸ್ಕೊಂಡು ಏನಾದರೂ ಸಮಸ್ಯೆಗಳಿದ್ದರೆ ಪರಿಹಾರವನ್ನು ಕಂಡುಕೊಳ್ಳ್ರಿ, ಹಾಗೂ ಜನರಲ್ಲಿ ನಿಮ್ಮ ಅಕ್ಕಪಕ್ಕದ ಜನರಲ್ಲಿ ಅಥವಾ ನಿಮ್ಮ ಸಮುದಾಯದಲ್ಲಿ ಹೆಚ್ಚು ಕಣ್ಣಿನ ರೋಗಗಳ ಬಗ್ಗೆ ಜಾಗೃತಿಯನ್ನು ಕುರಿತು ಪ್ರೋಗ್ರಾಮ್ಗಳನ್ನು ಅಟೆಂಡ್ ಮಾಡಿಸ್ರಿ. ಆಮೇಲೆ ಅವ್ರನ್ನ ಜಾಸ್ತಿ ಮೋಟಿವೇಟ್ ಮಾಡಿ, ಹಾಗೂ ಇವೆಲ್ಲದಕ್ಕಿಂತ ಮುಖ್ಯವಾಗಿ ಕಣ್ಣುಗಳನ್ನು ದಾನ ಮಾಡಿ ಮರಣಾನಂತರ ಹೂಳದಿರಿ ಹಾಗೂ ಸುಡದಿರಿ. ನಿಮ್ಮ ಕಣ್ಣುಗಳು ಬಹಳ ಅಮೂಲ್ಯವಾಗಿವೆ. ನೀವು ಒಬ್ಬರು ಮಾಡುವಂಥ ಕಣ್ಣು ದಾನಗಳಿಂದ 4 ಜನರ ಅಂಧರ ಬಾಳಿಗೆ ಬೆಳಕಾಗ್ಬೋದು. ಸೊ ಆದ್ದರಿಂದ ಕಣ್ಣುಗಳನ್ನು ದಾನ ಮಾಡಿ ಹಾಗೂ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ. ಐಸ್ ಆರ್ ವೆರಿ ಇಂಪಾರ್ಟೆಂಟ್, ಪ್ರೊಟೆಕ್ಟ್ ಯುವರ್ ಐಸ್ ಆ್ಯಂಡ್ ಲವ್ ಯುವರ್ ಐಸ್. ಥ್ಯಾಂಕ್ ಯು
1: ಡಾಕ್ಟರ್ ಸರ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ನಮಸ್ಕಾರ ಸರ್.
1: ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವರ್ಲ್ಡ್ ಸೈಟ್ ಡೇ, ವಿಶ್ವ ದೃಷ್ಟಿ ದಿನದ ಕುರಿತು ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಕಾರ್ಯಕ್ರಮದ ಅತಿಥಿ ನೇತ್ರ ತಜ್ಞ ವೈದ್ಯರು, ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಅಥಣಿಯ ಡಾಕ್ಟರ್ ರಮೇಶ್ ಹುಲಕುಂದ್ ಅವರು.
2: ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ ಎ ಪ್ಲಸ್ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, KLE ಫರ್ಟಿಲಿಟಿ ಸೆಂಟರ್ ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ KLE IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೇ KLE ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 0831-255-1530 and 247-3777, extension 1530.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत KLE होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣಾವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್ ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಕಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರವಿದು. ಇದೀಗ ಪ್ರಸಾರವಾಗಲಿದೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಗವಾಡ ತಾಲೂಕಿನ ಜೂಗುಳ ಗ್ರಾಮದ ಪ್ರಗತಿಪರ ರೈತರು ಹಾಗೂ ಭಾರತೀಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರಾದ ಶ್ರೀ ಗುರುಗೌಡ ಮಲಗೌಡ ಪಾಟೀಲ್ ಅವರು ನಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
1: ಗುರುಗೌಡ ಮಲಗೌಡ ಪಾಟೀಲ್ ರೀ, ನಾನು ಪ್ರಾಪರ್ ಜುಗುಡ್ ರೀ, ಕಾಗವಾಡ ತಾಲೂಕು. ಅಲ್ಲಿ ಒಂದು 20 ಎಕರೆ ಜಮೀನು ಐತ್ರಿ. ಅಲ್ಲೆಲ್ಲ ಬೇಸಾಯ ಪದ್ಧತಿ, ಕಬ್ಬು, ಸೋಯಾಬೀನು, ಶೇಂಗಾ ಇವೆಲ್ಲ ಬೆಳಿತೀವ್ರಿ ಅಲ್ಲೆಲ್ಲ.
2: ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ
1: ಇದ್ದೀನಿ? ನಾನು ಹುಟ್ಟಿನಿಂದ ಕೃಷಿನ ರೀ. ನಾನು
2: ತಂದೆ ತಾಯಿ
1: ಎಲ್ಲ ಕೃಷಿ ರೀ. ನಮ್ಮೆಲ್ಲ ಕೃಷಿ ಥರ ಎಲ್ಲರೂ ನಾವು 5 ಜನ ನಮ್ಮ ಬ್ರದರ್ಸು, 4 ಜನ ಸಿಸ್ಟರ್ಸು, ಎಲ್ಲರೂ ನಾವು ಭೂಮಿ ಒಳಗೆ ಉಳಿಯೋರು ಮಾಡ್ಕೊಂಡು ನಾವು ಬದುಕ್ತಾ ಇದ್ದೀವಿ.
2: ಹೊಲದಲ್ಲಿ ಯಾವ್ಯಾವ ಬೆಳೆಗಳು ಬೆಳಿತೀರಿ?
1: ಎಲ್ಲ ಶೇಂಗಾ ಬೆಳಿತೇವೆ ರೀ, ಸೋಯಾಬೀನ್ ಬೆಳಿತೇವೆ ರೀ, ಕಬ್ಬು ಬೆಳಿತೇವೆ ರೀ, ಎಲ್ಲ ತರಕಾರಿಗಳು ಬೆಳಿತೇವೆ ರೀ, ಎಲ್ಲ ಮಿಶ್ರ ಬೆಳೆಗಳು ಮಾಡ್ತೇವೆ ರೀ. ಬೇಸಾಯ ಪದ್ಧತಿ ಹೆಚ್ಚು ನಾವು ಇದು ಮಾಡ್ಕೊಂಡಿವಿ ರೀ.
3: ಸರ್, ಇದರ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ ನಮ್ಮ ಕೇಳುವವರಿಗೆ ಸ್ವಲ್ಪ ತಿಳಿಸ್ಕೊಡಿ.
1: ನಿರ್ವಹಣೆ ಅಂದರೆ ಈಗ ಕಬ್ಬು ಫ್ಯಾಕ್ಟ್ರಿ ಹೋಗುತ್ತದೆ, ಅಲ್ಲಿಂದ ದುಡ್ಡು ಬರ್ತದೆ, ಆ ದುಡ್ಡನ್ನು ಮತ್ತೆ ಈ ಬೆಳೆಗಳಿಗೆ ನಾವು ಇದು ಮಾಡ್ಕೊಳ್ತೀವಿ ರೀ. ಈಗ ಕೆಲವೊಂದು ತರಕಾರಿ ಮಾಡ್ತೀವಿ ರೀ, ತರಕಾರಿ ಅದನ್ನು ಮಾರಾಟ ಮಾಡಿದ್ರೆ ಆ ದುಡ್ಡನ್ನು ಮತ್ತೆ ಅದನ್ನು ಮುಂದಿನ ಬೆಳೆಗಳನ್ನು ಇದು ಮಾಡ್ಕೊಂಡು ಹೋಗ್ತೀವಿ. ಅದರ ಉತ್ಪನ್ನ ಉತ್ಪನ್ನ ನಾವು ಬಳಸ್ಕೊತೀವಿ ರೀ ಸ್ವಲ್ಪ ರೀ. ಆಮೇಲೆ ಏನು ನಮ್ಗೆ ಹೆಚ್ಚು ಉತ್ಪನ್ನ ಆದ್ರೆ ಮತ್ತೆ ನಾವು ಭೂಮಿ ಖರೀದಿ ಮಾಡ್ಕೊಳ್ತೀವಿ. ಈ ರೀತಿ ಹೆಚ್ಚಿಗೆ ಮತ್ತೆ ಭೂಮಿ ತೊಗೊಳ್ತಾ ಹೋಗ್ತೀವಿ, ಈ ರೀತಿ ಮಾಡ್ಕೋತ ಹೊಂಟೇವೆ.
2: ಕಬ್ಬಿನಲ್ಲಿ ಏನಾದರೂ ಮಿಶ್ರ ಬೆಳೆ?
1: ಕಬ್ಬು ಅಂದರೆ ಈಗ ಕಬ್ಬಿನ ಒಳಗೆ ನಾವು ಮಿಶ್ರ ಬೆಳೆ ಮಾಡ್ತಾ ಇಲ್ಲ. ನಾವು ಮಿಶ್ರ ಬೆಳೆ ಯಾವಾಗ ಮಾಡ್ತೀವಿ ಅಂದ್ರೆ ಪ್ರಾರಂಭದಾಗ ಮಾಡ್ತೀವಿ ರೀ. ಕಬ್ಬು ಮಧ್ಯದಲ್ಲಿ ಬೋದಿ ಮೇಲೆ ಏನು ಮಾಡ್ತೀವಿ ರೀ, ಕಡ್ಲೆ ಹಾಕ್ತೇವೆ ರೀ, ಶೇಂಗಾ ಹಾಕ್ತೇವೆ ರೀ, ಸೋಯಾಬೀನ್ ಹಾಕ್ತೇವೆ ರೀ, ಉದ್ದು ಹಾಕ್ತೇವೆ ರೀ. ಅಂದರೆ 2 ಬೆಳೆ ತೆಗಿತೀವಿ ನಾವು. ಮೊದಲು 1 ಬೆಳೆ ತೆಗಿತೀವಲ್ಲ, ಆ ಬೆಳೆದು ಏನು ಮಾಡ್ತೇವೆ ನಾವು ಖರ್ಚು ಮಾಡ್ತದೆ, ನಮ್ದು ಆಳುಗಳದು, ನೀರಿಂದು, ಇದೆಲ್ಲ ಗೊಬ್ಬರದು ಇದೆಲ್ಲ ಖರ್ಚು ಮಾಡ್ತೇವೆ. ನೆಟ್ ಇನ್ಕಮ್ ಏನಾಯ್ತಿದ್ದು ಫ್ಯಾಕ್ಟ್ರಿಯಿಂದ ಏನು ನಮ್ಮ ಬಿಲ್ ಬರ್ತೈತೆ, ನೆಟ್ ಇನ್ಕಮ್ ನಮ್ಗೆ ಆಗ್ತದೆ. 2 ಬೆಳೆ ಮಾಡೋದ್ರಿಂದ ನಮಗೆ 1 ಬೆಳೆಯಿಂದ ನಾವು ಖರ್ಚು ತೆಗಿತೇವೆ, ಇನ್ನೊಂದು ಬೆಳೆಯಿಂದ ನೆಟ್ ಇನ್ಕಮ್ ನಮ್ಗೆ ಆಗ್ತದೆ. ಈ ರೀತಿ ನಾವು 2-2 ಬೆಳೆಗಳನ್ನು ತಕ್ಕೋತೀವಿ.
2: ಮಣ್ಣಿಂದು ಏನು ಫಲವತ್ತತೆ ಹೆಚ್ಚಿಗೆ ಮಾಡ್ಕೊಬೇಕಂದ್ರೆ?
1: ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಬೇಕಂದ್ರೆ ಅಲ್ಲಿ ಏನು ಮಾಡಬೇಕು ನಾವು, ಈ ಕಡ್ಲಿ, ಉದ್ದು, ಸೋಯಾಬೀನು ಇಂಥವು ಹಾಕಿದ್ರೆ ನಮ್ಮ ಫಲವತ್ತತೆ ಹೆಚ್ಚಾಗ್ತದೆ. ರೇಟ್ ಹಂಗೇನ ಆಗುದಿಲ್ಲ. ರೇಟ್ ಅಂದ್ರೆ ನಾವು ಚೆನ್ನಾಗಿ ಕ್ವಾಲಿಟಿ ಬೆಳೆ ಬೆಳೆದು ಅಂದ್ರೆ ನಾವು ಕ್ವಾಲಿ ರೇಟ್ ಸಿಕ್ಕ ಸಿಗ್ತದೆ. ಅದನ್ನ ನಾವು ಚೆನ್ನಾಗಿ ಅದನ್ನ ಕೀಟನಾಶಕ ಹತ್ತೊಡಿ ತರಬೇಕು. ಈ ಕೆಲವೊಂದು ಏನಾದರೂ ಕ್ವಾಲಿಟಿ ಬೆಳೆ ಬರಲಿಲ್ಲ ಅಂದ್ರೆ ಬೀಜ ಯಾರು ತಗೊಳಂಗಿಲ್ಲ. ಅದನ್ನ ಪ್ರಾರಂಭದಿಂದ ಬೆಳಿಗ್ಗೆ ಕರೆಕ್ಟಾಗಿ ನಾವು ನೋಡ್ಕೋತೀವಿ ಅಂದ್ರೆ ಒಳ್ಳೆ ಕ್ವಾಲಿಟಿ ಬೀಜ ಬರ್ತಾವ್ರಿ, ಅದನ್ನ ನಮ್ಗೆ ಮಾರಾಟ ಆಗ್ತೈತಿ, ನಮ್ಗೆ ಆರಾಮಾಗಿ ನಮ್ಮ ದುಡ್ಡು ಬರ್ತದೆ.
3: ಸರ್, ಇತ್ತೀಚಿನ ರೈತರಿಗೆ ಕೃಷಿಯಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಯಸ್ತೀರಾ?
1: ಬದಲಾವಣೆ ತರಬೇಕಂದ್ರೆ ಹೊಸ ಏನು ತಂತ್ರಜ್ಞಾನ ಐತಿ ಅದನ್ನು ಬಳಸ್ಕೊಳ್ಬೇಕು. ಆಮೇಲೆ ಕೆಲವೊಂದು ಈಗ ಕೃಷ್ಣಾ ನದಿ ಭೂಮಿಗಳು ರೀ, ಅಲ್ಲಿ ಹೆಚ್ಚು ನೀರು ಹೆಚ್ಚು ಬಿಡ್ತಾರೆ ಭೂಮಿಯೊಳಗೆ. ಆ ರೀತಿ ಕೆಲವೊಂದು ಡ್ರಿಪ್ಸ್ ಉಪಯೋಗ ಮಾಡಬೇಕು ನಾವು. ಬೇಸಿಗೆಯಲ್ಲಿ ಡ್ರಿಪ್ಸ್ ಉಪಯೋಗ ಮಾಡಬೇಕು, ಮಳೆಗಾಲದಲ್ಲೂ ಅಲ್ಲಿ ಡ್ರಿಪ್ಸ್ ಅವಶ್ಯಕತೆ ಇಲ್ಲ, ಅಲ್ಲಿ ಅದು ಚೆನ್ನಾಗಿ ನೀರು ಇದಾಗ್ತದೆ. ಬೇಸಿಗೆಯಲ್ಲಿ ಪೂರ್ಣ ಡ್ರಿಪ್ಸ್ ಯೋಜನೆ ಮಾಡ್ಕೊಂಡ್ರೆ ಆ ಭೂಮಿ ಫಲವತ್ತತೆಯಾಗಿ ಉಳಿತದೆ. ಅಲ್ಲಿ ಹೊಸ ತಂತ್ರಜ್ಞಾನ ಉಪಯೋಗ ಮಾಡ್ಕೋಬೇಕು. ಎಷ್ಟೋ ಜನರಿಗೆ ಸರ್ಕಾರಿ ಯೋಜನೆಗಳು ಗೊತ್ತಿಲ್ಲ, ಹಳ್ಳಿ ಒಳಗೆ ಕೆಲವೊಂದು ಡ್ರಿಪ್ಸ್ ಬೇಕೇನು ಗೊತ್ತಿಲ್ಲ. ಈಗ ಬೋರ್ ಸರ್ಕಾರ ಎಷ್ಟೋ ಯೋಜನೆ ಹಾಕಿದ, ನೀವು ಬೋರ್ಗೆ ಹೊಡೆಸ್ಕೊರಿ, ಅದು ಚೆನ್ನಾಗಿ ಇದು ಮಾಡ್ಕೊರಿ, ಅದ್ರ ಬಗ್ಗೆ ಇಲ್ಲ. ಸಾವಯವ ಕೃಷಿ ಬಗ್ಗೆ ಮಾಹಿತಿ ಇಲ್ಲ ರೈತರಿಗೆ. ಇಂಥವ ಆ ತೋಟಗಾರ ಇಲಾಖೆ, ಕೃಷಿ ಇಲಾಖೆ, ಗ್ರಾಮೀಣ ಭಾಗದಲ್ಲಿ ಹೆಚ್ಚಿಗೆ ಕಾರ್ಯಾಗಾರನ ಇವ್ರು ಮಾಡಬೇಕು, ಇವ್ರು ಜಾಗೃತಿ ಮೂಡಿಸ್ಬೇಕು. ಪ್ರತಿಯೊಂದು ಗ್ರಾಮಗಳಲ್ಲಿ ಈ ಸಾವಯವ ಕೃಷಿ ಬಗ್ಗೆ, ಆಮೇಲೆ ಈ ಬೀಜಗಳನ್ನು ನಾವು ಯಾವ ರೀತಿ, ಈಗ ಈ ವರ್ಷ ಬೀಜ ಬಂದವ್ರಿ, ಮುಂದಿನ ವರ್ಷ ನಾವು ಇದನ್ನು ಬೀಜ ಬಿತ್ತಬೇಕಾದ್ರೆ ಆ ಬೀಜನ ನಾವು ಯಾವ ರೀತಿ ನಾವು ಸರಿಯಾಗಿ ಇಟ್ಕೊಳ್ಬೇಕು, ಅದರಲ್ಲಿ ಯಾವ ರೀತಿ ನಾವು ಈಗ ಹುಳ ಹತ್ತಿಬಿಡ್ತಾವ ಅದ್ರ, ಅದನ್ನ ತೊಗೊಂಡು ಬೀಜ ಬಿತ್ತಿಬಿಡ್ತಾರೆ, ಅದು ಬೆಳೆಯೋದಿಲ್ಲ ಅದು ರೈತರಿಗೆ ನುಕ್ಸಾನ್ ಆಗ್ತದೆ. ನಾವು ಯಾವ ರೀತಿ ಸಂಗ್ರಹ ಮಾಡಿ ಇಡಬೇಕು ಬೀಜ, ಮುಂದಿನ ವರ್ಷ ನಾವು ಬೆಳೆ ಬೆಳೆದ್ರೆ ಒಂದು ವರ್ಷ ಮಟ್ಟ ಬೀಜ ಯಾವ ರೀತಿ ನಾವು ಅದನ್ನು ಇಡ್ಕೋಬೇಕು, ಯಾವ ರೀತಿ ಅದಕ್ಕೆ ಔಷಧಿ ನಾವು ಸಿಂಪಡ ಮಿಕ್ಸ್ ಮಾಡಿ ಇಡಬೇಕು. ಈಗ ಗಂಧಕ ಅಲ್ಲ, ಪೈಲಾದ ಹಳೆಯ ಜನ ಏನು ಮಾಡೋದು, ಗಂಧಕ ಮಿಕ್ಸ್ ಮಾಡ್ತಿದ್ರು, ಗಂಧಕ ಅದು ಅದೇ ಸ್ವಸ್ಥ ಸಿಗ್ತದೆ. ಅವಾಗ ಒಂದು 5 ರೂಪಾಯಿಗೆ 1 ಕಿಲೋ ಎಲ್ಲ ಸಿಗ್ತಿದ್ರು ರೀ ಅವಾಗ. ಈಗ ಅವೆಲ್ಲ ಗಂಧಕ ಹೋಗಿಬಿಟ್ಟವ್ರು, ಬೇರೆ ಬೇರೆ ಕೆಮಿಕಲ್ಸ್ ಬಂದವು. ಕೆಮಿಕಲ್ಸನ್ನು ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದು ಜನರಿಗೆ ಗೊತ್ತಿಲ್ಲ, ರೈತರಿಗೆ ಗೊತ್ತಿಲ್ಲ. ಈ ರೀತಿ ಈ ನಮ್ಮ ಕೃಷಿ ಇಲಾಖೆಯವರು ಹೆಚ್ಚಿನ ಮಟ್ಟದಲ್ಲಿ ಜಾಗೃತಿ ಮೂಡಿಸಬೇಕು. ಆಮೇಲೆ ಮಣ್ಣು ಪರೀಕ್ಷೆ ಆಗ್ತಾ ಇಲ್ಲ, ಮೇನ್ ಮುಖ್ಯ ಅದು. ರೈತರ ಮಣ್ಣು ಪರೀಕ್ಷೆ ಆಗಬೇಕು, ಆ ಮಣ್ಣಿನಲ್ಲಿ ಎಷ್ಟು ಅಂಶ ಅಲ್ಲಿ ಏನೇನು

0: ಐತಿ, ಅದಕ್ಕೆ ಎಷ್ಟು ಶಕ್ತಿ ಇದೆ, ಅದಕ್ಕೆ ಮುಂದೆ ಅದಕ್ಕೆ ಏನು ನಾವು ಕೊಡಬೇಕು ಅನ್ನೋದು ರೈತರಲ್ಲಿ ಮನ್ನ ಪರೀಕ್ಷೆಗಳು ಆಗ್ತಾ ಇಲ್ಲ. ಈ ರೀತಿ ಆಗತ್ತಾವ ಅಂದ್ರೆ ಸರ್ಕಾರ ಯೋಜನೆಗಳು ಸರಿಯಾದ ರೈತರಿಗೆ ಮುಟ್ತಾ ಇಲ್ಲ.
1: ನೀವು ಒಬ್ಬ ಪ್ರಗತಿಪರ ರೈತರಾಗಿ ನಿಮ್ಮ ಹೊಲದಲ್ಲಿ ಸಾವಯವ ಅಳವಡಿಸಿಕೊಂಡಿದ್ದೀರಿ?
0: ಮಾಡಿದವ್ರಿ ಸಾವಯವರಿ ಎಲ್ಲ.
1: ಯಾವ ರೀತಿ
0: ಇಲ್ಲಿ ನಮ್ಮ ಎಮ್ಮೆಗಳ ಎತ್ತುಗಳಿದಾವ್ರಿ, ಈಗ ಗೊಬ್ಬರ ಇದು ಮಾಡ್ತೇವೆ, ಅದನ್ನೆಲ್ಲ ಈ ವರ್ಷ ಎಲ್ಲ ಎಮ್ಮೆ ಕೂಡಿ ಹಾಕ್ತೇವೆ, ಅದಕ್ಕೆಲ್ಲ ನೀರು. ಆಮೇಲೆ ಈಗ ಬೇರೆ ಬೇರೆ ಈಗ ಹೊಲದಾಗಿಂದ ಎಲ್ಲ ಕಸ ತೆಗಿತಾರಲ್ಲ, ಹಸಿರು ಗೊಬ್ಬರ ಹಸಿರು ಇವು ಅವತ್ತನ್ನೆಲ್ಲ ಹತ್ರ ಮಿಕ್ಸ್ ಮಾಡ್ತೇವೆ. ಈ ಕಸ ತೆಗಿತಾರಲ್ಲ ನಾವು, ಈ ಯಾವುದೇ ಇರಲಿಲ್ಲ ಸಣ್ಣ ಚಿಕ್ಕದಿದ್ದಾಗ ಬೀಜ ಹಾಕಿಂತ ಮುಂಚೆ ಅವೆಲ್ಲ ಕಡ್ದು ಏನು ಮಾಡ್ತೇವೆ, ಈ ಲೇಬರ್ ಕಡೆಯಿಂದ ಅವೆಲ್ಲ ಅತ್ರಾಗ ಹಾಕ್ತೇವೆ ನಾವು ಗೊಬ್ಬರದಾಗ ಶಗನದಾಗ, ಅದೆಲ್ಲ ಮಿಕ್ಸ್ ಮಾಡ್ತೇವೆ. ಹಸಿರು ಗೊಬ್ಬರ ಮಿಕ್ಸ್ ಆಗ್ತೈತಿ, ಅದು ಮುಂದಿನ ವರ್ಷ ಮಟ್ಟ ಚೆನ್ನಾಗಿ ಅದು ಇದಾಗಿ ಕೊಳತು ಎಲ್ಲ ತಯಾರಾಗ್ತದೆ. ನಾವು ಗೊಬ್ಬರ ಹಾಕ್ತೇವೆ, ಕಬ್ಬು ಕಡ್ದು ಹೋದ ಮೇಲೆ ನಾವು ಗೊಬ್ಬರ ಹಾಕ್ತೇವೆ, ಆಮೇಲೆ ಅವಾಗೆಲ್ಲ ಅದನ್ನು ನಾವು ಇದು ಮಾಡ್ಕೋತೀವಿ, ಈ ರೀತಿ ಮಾಡ್ಕೋತೀವಿ ಬಂದೇವೆ ಸಾವಯವ.
1: ಈಗ ನೀವು ಒಂದರಲ್ಲಿ ತರಕಾರಿ ಬೆಳೆಯನ್ನು ಬೆಳಿತೀವಿ?
0: ಹೌದು ಹೌದು ಹೌದು.
1: ಅದೆಲ್ಲ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ತೀವಿ?
0: ಮಾರ್ಕೆಟಿಂಗ್ ಅವರೇ ಬಂದು ನಮ್ಮಲ್ಲೇ ತೊಗೊಂಡು ಹೋಗಿಬಿಡ್ತಾರೆ. ಈಗ ಕೆಲವೊಂದು ಈ ಮಾರಾಟ ಮಾಡುವಂಥ ಸಣ್ಣ ಇವ್ರು ಮಾಡ್ತಾರೆ, ಮಾರಾಟಗಾರರು ಇರ್ತಾರಲ್ಲ, ಅವರೇ ಹೊಲದಾಗ ಬಂದು ತೊಗೊಂಡು ಹೋಗ್ತಾರೆ. ಅವರೇ ಬಂದು ಅವ್ರನ್ನ ಸ್ವಲ್ಪ ಕಮ್ಮಿ ರೇಟಲ್ಲಿ ನಾವು ಕೊಡ್ತೇವೆ, ಯಾಕಂದ್ರೆ ನಾವು ತೊಗೊಂಡೋಗಿ ಟ್ರಾನ್ಸ್ಪೋರ್ಟೇಷನು ಅದು ನಮ್ಗೆ ಉಳಿತದೆ. ಅದೇ ಟ್ರಾನ್ಸ್ಪೋರ್ಟೇಷನ್ ನಾವು ಕಡಿಮೆ ಮಾಡಿದ್ರೆ ರೈತರು ಅಲ್ಲೇ ಹೊಲದ ಮಟ್ಟ ಬಂದು ತೊಗೊಂಡು ಹೋಗಿಬಿಡ್ತಾರೆ, ಅವ್ರಿಗೆ ಅನುಕೂಲ ಆಗ್ತದೆ. ಸಣ್ಣ ಮಾರಾಟ ಮಾಡುವಂಥ ಅವ್ರಿಗೂ ನಾಲ್ಕು ದುಡ್ಡು ಉಳಿತದೆ. ಈಗ ನಾವು ಟ್ರಾನ್ಸ್ಪೋರ್ಟೇಷನ್ ಈಗ ಎಲ್ಲ ಒಂದೇ ಸಲ ತೊಗೊಂಡೋಗಿ ಬೆಳಗಾವಿ ತಂದು ಹಾಕಬೇಕಂದ್ರೆ ಅಥವಾ ಎಷ್ಟು ಖರ್ಚಾಗ್ತದೆ, ಅದು ಕಡಿಮೆ ದರದಲ್ಲಿ ಅವ್ರಿಗೆ ಕೊಟ್ಬಿಡ್ತೀವಿ, ಅವ್ರು ಅಲ್ಲೇ ಬಂದು ತೊಗೊಂಡು ಹೋಗಿಬಿಡ್ತಾರೆ. ಅವರಿಗೂ ಲಾಭ ಆಗ್ತದೆ, ನಮ್ಮದು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿಂದ ಮಾಲ್ ಹೋಗಿಬಿಡ್ತದೆ ರೀ.
1: ಈಗ ನೀವು ಕೃಷಿ ಮಾಡಕತ್ತೆಗಳಿಂದ ಏನಾದರೂ ಬದಲಾವಣೆ ತಗೊಂಡು?
0: ಅಲ್ಲ, ಈಗ ನಾವು ಏನು ಮಾಡ್ತೇವೆ, ಕಬ್ಬು ಬೆಳೆ ಏನು ಮಾಡ್ತೇವೆ ರೀ, ಈಗ ಕಬ್ಬು ಬೆಳೆ 2 ವರ್ಷ ನಾವು ಬೆಳೆಸ್ತೇವೆ, 3ನೇ ವರ್ಷ ಕಬ್ಬು ಬೆಳೆಯಂಗಿಲ್ಲ, ಅದನ್ನು 1 ವರ್ಷ ಬೇರೆ ಬೆಳೆ ಮಾಡ್ತೇವೆ ನಾವು. ಅಂದ್ರೆ ನೆಲ ತಯಾರು ಮಾಡ್ಬೇಕು, ಅದನ್ನು ಮತ್ತೆ ಬರೀ ಕಬ್ಬು ಬೆಳೆ ಮಾಡ್ಕೋತ ಹೋದ್ರೆ ಅಲ್ಲಿ ಬರೋದಿಲ್ಲ ಅದು. ಅದಕ್ಕೆ ಬೇರೆ ಅಂದರೆ 1 ವರ್ಷ ಕಡ್ಲಿ ಬಿತ್ತೋದು, ಸೋಯಾಬೀನ್ ಬಿತ್ತೋದು, ಅಥವಾ ಜೋಳ ಬಿತ್ತೋದು. ಅದೊಂದು 2 ವರ್ಷ ಆದ ನಂತರ 1 ವರ್ಷ ಬೇರೆ ಫುಲ್ 1 ವರ್ಷ ಬೇರೆ ಬೆಳೆನ ತೆಗೋದೇ, ಕಬ್ಬು ಮಾಡೋಂಗಿಲ್ಲ, ಅಲ್ಲಿ ಚೇಂಜ್ ಆಗಬೇಕು ಬದಲಾ. ಅಂದ್ರೆ ಆ ಮಣ್ಣಿನಲ್ಲಿ ತಾಕತ್ ಕಮ್ಮಿ ಆಗಿರ್ತದಲ್ಲ, ಅದು ಮತ್ತೆ 1 ವರ್ಷದಲ್ಲಿ ಅದನ್ನು ನಾವು ರೆಡಿ ಮಾಡ್ಕೊಳ್ಬೇಕು, ಆ ಭೂಮಿಯನ್ನು ತಯಾರು ಮಾಡ್ಕೊಳ್ಬೇಕು, ಅವಾಗ ಮತ್ತೆ ಮುಂದಿನ ವರ್ಷ ನಮ್ಗೆ ಕಬ್ಬು ಚೆನ್ನಾಗಿ ಇಳುವರಿ ಕೊಡ್ತದೆ.
1: ಸರ್, ಇತ್ತೀಚಿನ ದಿನಗಳಲ್ಲಿ ಯುವಜನತೆ ಕೃಷಿಯತ್ತ ಜಾಸ್ತಿ ಒಲವು ತೋರಿಸ್ತಾ ಇಲ್ಲ, ಅದ್ರ ಬಗ್ಗೆ?
0: ಸರ್, ಯಾಕೆ ನೌಕರಿ ಹೊಂಟಾರಂದ್ರೆ ಅವ್ರಿಗೆ ಆರಾಮ ಕುಂತು ಸಂಬಳ ಬೇಕಾಗಿತ್ತು, ಹಾರ್ಡ್ ವರ್ಕ್ ಬೇಡಾಗಿತ್ತು ಕೆಲವ್ರಿಗೆ. ಕೆಲವ್ರಿಗೆ ನಾವು ಒಳ್ಳೆ ಶಿಕ್ಷಣ ಕಲ್ತೇವ, ನಾವು ಹೊಲದಲ್ಲಿ ಕೆಲಸ ಮಾಡ್ರೆ ನಮ್ಗೆ ಬೆಲೆ ಸಿಗಲ್ಲ, ನಮ್ಗೆ ಮರ್ಯಾದೆ ಸಿಗಲ್ಲ ಸಮಾಜ ಒಳಗೆ ಅನ್ನೋಂಥ ಕೆಲವರಲ್ಲಿ ಎಜುಕೇಟೆಡ್ ಯುವಕ ಯುವತಿಯರೊಳಗೆ ಒಂಥರ ಅದೊಂದು ಕಲ್ಪನೆ ಬಂದುಬಿಟ್ಟದೆ. ಆದರೆ ಲಾಸ್ಟ್ 2 ಇಯರ್ಸಲ್ಲಿ ಕೋವಿಡ್ ಆದಾಗ ಅವ್ರು ಎಲ್ಲಿ ಬಂದರು? ಕೋವಿಡ್ ಆದಾಗ ಎಲ್ಲಿ ಬಂದರು? ಮತ್ತೆ ಭೂಮಿಗೆ ತಮ್ಮ ಊರಿಗೆ ಹಳ್ಳಿಗೆ ಮರಳಿ ಬಂದು ಮತ್ತೆ ಕೃಷಿ ಒಳಗೆ ಬಂದರು. ಅದೇ ಯಾವಾಗಾದರೂ ಒಂದು ದಿನ ಪ್ರತಿಯೊಬ್ಬರು ಎಲ್ಲೇ ಹೋದರು, ಎಷ್ಟೋ ದೊಡ್ಡ ಆಫೀಸರಾಗಿ ದುಡಿದ್ರು, ಬೆಂಗಳೂರು ಮೈಸೂರು ಎಲ್ಲಿ ಎಲ್ಲಿ ಹೋದರು, ಮತ್ತೆ ತನ್ನ ಊರಿಗೆ ಬರಬೇಕು, ತನ್ನ ಭೂಮಿ ಉಳಿಯಲೇಬೇಕು. ಅಂದರೆ ಯಾವಾಗಲೂ ರೈತರಿಗೆ ರಿಟೈರ್ಮೆಂಟ್ ಇಲ್ಲ, ರೈತರಿಗೆ ರಿಟೈರ್ಮೆಂಟ್ ಎಂದೂ ಇಲ್ಲ. ಅದಕ್ಕೆ ಆ ವ್ಯಕ್ತಿ ತನ್ನಲ್ಲಿ ಭೂಮಿ ಇದ್ದರೆ ಅವನು ಪ್ರಾರಂಭದಿಂದ ಯಾವಾಗ ರಜೆ ಒಳಗೆ ಬಂದಾದ್ರೆ ಭೂಮಿ ಒಳಗೆ ಅವ್ನು ಕಲಿತಾ ಇರಬೇಕು. ಏನಾಗಲಿ 1 ಲಕ್ಷ ರೂಪಾಯಿ ಸಂಬಳ ಇತ್ತು, ನಾನೇ ಹೋಗಲಪ್ಪ ಹೊಲಕ್ಕೆ ಅನ್ನುವಂಥ ಅವನಲ್ಲಿ ಭಾವನೆ ಬರಬಾರ್ದು. ಅವ್ನು ಮೇಲಿನ ಮೇಲೆ ರಜೆ ಒಳಗೆ ಬಂದಾಗ ತನ್ನ ಭೂಮಿ ಒಳಗೆ ಅದನ್ನು ಏನಾದರೂ ತನ್ನ ಹೊಸ ಪದ್ಧತಿಗಳು ಅಲ್ಲಿ ಹೋದಾಗ ಕಲ್ತಾರೆ, ನೋಡಿರ್ತಾರೆ, ನೋಡಿಕೊಂಡು ತಿಳ್ಕೊಂಡು ಬಂದಾಗ ತನ್ನ ಹೊಲದಾಗ ಏನಾದರೂ ಹೊಸ ಪದ್ಧತಿ ನಾವು ಮಾಡ್ಕೊತ ಹೋಗಬೇಕು, ಅಕ್ಕಪಕ್ಕ ಇರುವಂಥ ಜನರಿಗೆ ಅದನ್ನು ತಿಳಿಸ್ಬೇಕು, ಅವಾಗ ಅವ್ನು ಜಾಣತಾನ, ಅವಾಗ ಅದು ಜಾಗೃತಿ ಮೂಡಿಸಿದಂಗೆ ಆಗ್ತೈತಿ ರೀ. ಇಲ್ಲ ಏನೋ ಭಾಳ ಶಾಣೆ ಅದನ್ನು, ಇಂಜಿನಿಯರ್ ಅದೇನ, ನಾ ಡಾಕ್ಟರ್ದೇನ, ನಾ ಬೆಂಗಳೂರ್ದಾಗ 10 ವರ್ಷ ಕಲ್ತೇನ, ನಂದು 100 ಎಕರೆ ಹೊಲ ಐತಿ, 100 ಎಕರೆ ಜಮೀನು ಐತಿ, ಅವ್ನು ಯಾವಾಗಲೂ ಆ ಮಾಲಕ ಹೊಲದ ಕಡೆ ಲಕ್ಷ ಕೊಡಲ್ಲ, ಯಾರಿಗೂ ಹಚ್ಚಿ ಹೋಗಿಬಿಡ್ತಾನೆ ಅಲ್ಲಿ ನೌಕರಿ ಮಾಡಲಿಕ್ಕೆ. ಅವನು 50 ವರ್ಷ ರಿಟೈರ್ಡ್ ಆಗಿ ಬಂದಮೇಲೆ ಆ ಭೂಮಿ ಮಾಡಿ ಏನು ಇರೋಂಗಿಲ್ಲ, ಅಲ್ಲಿ ಮತ್ತೆ ಅವಾಗ ಬಂದು ಮಾಡ್ತೇನೆ ಅಂದರೆ ಅವ್ನು ಫಲ ಸಿಗೋದಿಲ್ಲ, ಅವ್ನು ಮತ್ತೆ 50 ವರ್ಷ ದುಡಿಬೇಕಲ್ಲಿ. 50 ವರ್ಷ ಬಂದು ದುಡ್ದಾಗ ಅವಾಗ ಅವ್ನು ಎಲ್ಲಿದ್ರು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಪ್ರಮಾಣ ಚಾಲು ಆಗ್ತೈತಿ, ಇಲ್ಲಾಂದ್ರೆ ಟೋಟಲ್ ಅಲ್ಲಿ ಆ ಅಂಶ ಅಲ್ಲಿ ಜೀವ ಆಗಿ ಹೋಗಿರ್ತೈತೆ ಅಲ್ಲಿ. ಆ ರೀತಿ ಆಗಬಾರ್ದು. ಅವ್ನು ಎಲ್ಲೇ ಉದ್ಯೋಗ ಮಾಡ್ತಾಯಿದ್ರು, ಮಧ್ಯ ಮಧ್ಯದಲ್ಲಿ ಅವನು ರಜೆಯಲ್ಲಿ ಬಂದಾಗ ಆ ಭೂಮಿ ಒಳಗೆ ಏನದ ಬೆಳೆ, ನಾವು ಏನು ಮಾಡಬೇಕು, ಅಥವಾ ಅಲ್ಲಿರುವಂಥ ಲೇಬರ್ಸ್ಗೆ ಅವ್ನು ಮಾಹಿತಿ ಕೊಡಬೇಕು, ಈ ರೀತಿ ಮಾಡಿರಿ, ಈ ಬೆಳೆ ಮಾಡಿರಿ, ಈ ಗೊಬ್ಬರ ಹಾಕಿರಿ, ಈ ರೀತಿ ಅದನ್ನು ಮಾಡಿರೋಂಥ ಒಂದು ಸ್ವಲ್ಪ ನಾಲೆಜ್ ಕೊಡ್ಕೊತಂದ್ರೆ ಅದು ಭೂಮಿಯಲ್ಲಿ ಚೆನ್ನಾಗಿ ಉಳಿತದೆ. ಇಲ್ಲಾಂದ್ರೆ ಅವನು ಭಾಳ ಶಾಣೆ ಅಂತ ತಿಳ್ಕೊಂಡು ಅಲ್ಲಿ ನೌಕರಿ ಮಾಡಿ ಅಲ್ಲಿ ದುಡ್ಡು ಬ್ಯಾಂಕ್ದ ತಂದಿಟ್ರೆ ಭೂಮಿ ಒಳಗೆ ಏನೂ ಬರಲ್ಲ, ಏನು ಉಳಿಯಲ್ಲ, ಬ್ಯಾಂಕ್ದ ದುಡ್ಡೆಲ್ಲ ಖರ್ಚಾಗಿ ಹೋಗ್ತೈತಿ, ಆವಾಗ ಮತ್ತೆ ಅವ್ನು ಹೊಲದ ಕಡೆ ನೋಡ್ತಾನೆ, ಆವಾಗ ಹೊಲದಾಗ ಏನು ಇರೋದಿಲ್ಲ. ಹೌದಲ್ರಿ, ಇದು ಭೂಮಿ ತಾಯಿ ಯಾವಾಗಲೂ ನಮ್ಮನ್ನು ಜೀವಂತವಾಗಿ ಕಾಪಾಡ್ತಾಳೆ, ಭೂಮಿ ತಾಯಿ ಯಾವಾಗಲೂ ನಮ್ಮನ್ನು ಕೈ ಬಿಡೋಂಗಿಲ್ಲ. ಆದರೆ ಭೂಮಿ ತಾಯಿ ಮೇಲೆ ನಾವು ಯಾವಾಗಲೂ ಭಕ್ತಿಲಿ ದುಡಿಬೇಕು, ಕಷ್ಟಪಡಬೇಕು, ನಮ್ಗೆ ಯಾವಾಗೂ ಕೈ ಬಿಡೋಂಗಿಲ್ಲ. ಬೇಕಾದಂಥ ಕೋವಿಡ್ ಬರಲಿ, ಬೇಕಾದಂಥ ನಿಸರ್ಗ ಏನಾದರೂ, ನಮ್ಗೆ ಭೂಮಿ ತಾಯಿ ನಮಗೆ ಒಂದು ರೊಟ್ಟಿ ಅನ್ನ ಕೊಟ್ಟೆ ಕೊಡ್ತಾಳೆ ಅನ್ನೋದು

ರೈತರಿಗೆ ಯಾವಾಗಲೂ ತಿಳ್ಕೊಳ್ಬೇಕು ರೈತರು, ಯಾವ ನೌಕರಸ್ಥರು ತಿಳ್ಕೊಬೇಕು ಅನ್ನೋದು ನನ್ನದು ಒಂದು ವಿಚಾರ ಇಷ್ಟ. ಈಗ ರೈತರ ಒಂದು ಸಂದೇಶ ಏನಂದರೆ, ಸಾಕಷ್ಟು ರೈತರು ಕೆಲವು ಸರ್ಕಾರಿಗೆ ಬೇಕಾಗುವಂಥ ಸವಲತ್ತು ಕೊಡಂಗಿಲ್ಲ. ಗ್ರಾಮೀಣ ಭಾಗದಲ್ಲಿ ರೈತರು ಈ ಸ್ವಾವಲಂಬಿಗಳಾಗಿ ಬದುಕಲಿಕ್ಕೆ ಅವರು ಕಲಿತಾ ಇಲ್ಲ. ಅವ್ರು ಏನು ಮಾಡ್ಯಾರಂದ್ರೆ ಅವ್ರು ಆಲಸ್ಯಗಳಾಗ್ಯಾರ. ಸರ್ಕಾರ ಏನು ಮಾಡಬೇಕು, ಒಳ್ಳೆ ಒಳ್ಳೆ ಸವಲತ್ತುಗಳನ್ನು ರೈತರು ಕೊಡಬೇಕು. ನೀನು ದುಡಿಯಪ್ಪ, ನೀನು ಭೂಮಿ ಒಳಗೆ ಒಳ್ಳೆ ಚೆನ್ನಾಗಿ ಫಲವತ್ತತೆ ಭೂಮಿ ಒಳಗೆ ನೀನು ಚೆನ್ನಾಗಿ ಬೆಳೆಸು, ನೀನು ಏನು ಬೇಕು ಸರ್ಕಾರಿ ಯೋಜನೆ ನಿನ್ನ ಬಾಗಿಲ ಮಟ್ಟ ನಾವು ಮುಡಿಸ್ತೇವೆ. ಸರ್ಕಾರ ಆ ರೀತಿ ಮಾಡಬೇಕು, ರೈತರು ಆ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಳ್ಬೇಕು. ಕೆಲವರು ರೈತರು ಏನು ಮಾಡ್ತಾರೆ, ಹೇ ಏನು ಅವ್ರು ಹೇಳ್ತಾರೋ ಹೋಗ್ತಾರೆ, ನಾವ್ಯಾಕೆ ಅಲ್ಲಿ ಹೋಗೋಣಪ್ಪ ಆಫೀಸಿಗೆ, ಅವರೇ ಬರಬೇಕು ಅನ್ನೋಂಥ ರೈತರು ಹಂಗೆ ಆಗಬಾರ್ದು. ರೈತರು ಪ್ರತಿಯೊಂದು ಸರ್ಕಾರೇತರ ಯೋಜನೆಗಳು ಯಾವ್ಯಾವ ಆಫೀಸ್ ಒಳಗೆ ಅದಾವೆ, ಯಾವ್ಯಾವ ಕಚೇರಿಗಳಲ್ಲಿ ಏನೇದೆಲ್ಲ ಚೆನ್ನಾಗಿ ಹೋಗಿ ಅಲ್ಲಿ ಮಾಹಿತಿ ತೊಗೊಳ್ಬೇಕು. ಆ ಮಾಹಿತಿ ತೊಗೊಂಡು ಬಂದು ಅವ ತಮ್ಮ ಭೂಮಿ ಒಳಗೆ ಆ ಯೋಜನೆಗಳು ತಾವೆಲ್ಲ ಅದನ್ನು ಮಾಡ್ಕೊಳ್ಬೇಕಂತ ನನ್ನ ಸಂದೇಶದ. ಆಮೇಲೆ ಇನ್ನೊಂದು, ರೈತರು ಈ ಕೃಷಿ ಸಂಪರ್ಕ ಕೇಂದ್ರಗಳಿಂದ ಬೀಜ ತೊಗೊಂಡ್ಬರ್ತಾ ಇದ್ದಾರೆ. ನಿಮ್ಮ ಭೂಮಿ ಒಳಗೆ ಏನು ನೀವು ಬೆಳೆಸ್ತಾ ಇದ್ದೀರಿ, ಆ ಬೀಜನ ಒಳ್ಳೆ ಬೀಜನ ಕ್ವಾಲಿಟಿ ಬೀಜನ ನೀವು ಚೆನ್ನಾಗಿ ಅದನ್ನು ನಿಮ್ಮ ಸಂಗ್ರಹ ಮಾಡಿಟ್ಕೊಡ್ರಿ ಮನೆ ಒಳಗೆ. ಯಾವ ಸಹಾಯ ಈ ಕೃಷಿ ಇಲಾಖೆಯವ್ರ ಕಡೆ ಮಾಹಿತಿ ತೊಗೊಳ್ರಿ, ಅದಕ್ಕೆ ಯಾವ ರೀತಿ ನಾವು ಇಡಬೇಕು ಬೀಜ, ಮುಂದಿನ ವರ್ಷ ಯಾವ ರೀತಿ ಬೆಳೆ ಬೆಳಿಬೇಕು ಅನ್ನೋ ಮಾಹಿತಿ ತೊಗೊಂಡು ನೀವು ಬೆಳೆದಂಥ ಬೀಜಗಳನ್ನು ನೀವೇ ಸಂಗ್ರಹ ಮಾಡಿಟ್ಕೊಂಡು ಅದು ಮುಂದಿನ ಬೆಳೆಗಳನ್ನು ನೀವು ಮಾಡಿದ್ರೆ ಯಾವುದೂ ರೈತರಿಗೆ ನಷ್ಟ ಆಗೋದಿಲ್ಲ. ಈಗ ಸಾಕಷ್ಟುದಲ್ಲಿ ರೈತರ ಆರ್ತಿ ಮಾಡ್ತಾ ಇಲ್ಲ, ಏ ನಮ್ಮ ಸಂಪರ್ಕ ಕೇಂದ್ರ ಬರ್ತಾವೆ ನೋಡ್ರಿ, ಏನಲ್ಲಿ ಸಬ್ಸಿಡಿಗಳು ಸಿಗ್ತಾವೆ. ಆಮೇಲೆ ಇನ್ನೊಂದು ಭಾಳ ರೈತರಿಗೆ ಒಂದು ಸಂದೇಶ ಕೊಡ್ತೇನು, ಕೆಲವೊಂದು ಗೊಬ್ಬರಗಳ ರಾಸಾಯನಿಕ ಗೊಬ್ಬರಗಳಲ್ಲಿ ಬೀಜಗಳ ಕಸದ ಬೀಜಗಳನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಕಸದ ಗೊಬ್ಬರ ಎಲ್ಲಿ ಅಲ್ಲಿ ಗೊಬ್ಬರ ತಯಾರಾಗ್ತಿದ್ಲೆ ಆ ಭೂಮಿ ಮಣ್ಣನ್ನು ತೊಗೊಂಡು ಹೋಗಿ ಅಲ್ಲಿ ಮಿಕ್ಸ್ ಮಾಡ್ತಾರೆ ಆ ಗೊಬ್ಬರ ಒಳಗೆ, ಆ ಬೀಜಗಳು ಇರ್ತಾವ ತರ ಆ ಭೂಮಿ ಒಳಗಾದ ರಸಗೊಬ್ಬರ ಹಾಕಿದಾಗ ಅಲ್ಲಿ ಹೊಲ ಎಲ್ಲ ಕಸನ ನಾಡ್ತಿತ್ತು, ಬರೀ ಕಸನ ನಡ್ತಿತ್ತಲ್ಲ ಹೊಲದಾಗೆಲ್ಲ ಬರೀ ಕಸ ನಾಡ್ತಿತ್ರಿ. ಆಮೇಲೆ ಅವ್ನು ರೈತ ಏನು ಮಾಡ್ತಾನೆ, ಲೇಬರ್ ಹಚ್ಚಿ ಇಡೀ ವರ್ಷ ಮಟ್ಟ ಕಸ ತೆಗೆದು ಆ ಬಂದದ ಬೆಳೆ ಉತ್ಪನ್ನ ಎಲ್ಲ ಆ ಲೇಬರ್ಗೆ ಕೊಟ್ಟು ಹೋಗ್ತಾನೆ, ಅವನಿಗೇನೋ ಒಂದು ರೂಪಾಯಿ ಲಾಭ ಆಗ್ತಾ ಇಲ್ಲ. ಅದು ದಯಮಾಡಿ ಅದನ್ನು ಮಾಡೋದಕ್ಕಿಂತ ಸಾವಯವ ಕೃಷಿ ಒಂದು ಎರಡೆರಡು ಎಮ್ಮೆಗಳು ಸಾಕ್ರಿ, ಎರಡೆರಡು ಆಕಳುಗಳು ಸಾಕ್ರಿ, ಅದೇ ಗೊಬ್ಬರ ನಿಮಗೆ ವರ್ಷ ಮಟ್ಟ ಸಂಗ್ರಹ ಆಗ್ತೈತಿ, ಅದನ್ನು ನೀವು ಭೂಮಿಯೊಳಗೆ ಹಾಕಿರಿ ಅಂದರೆ ಅದರಿಂದ ಬೇಕಾದಷ್ಟು ಉತ್ಪನ್ನ ತೆಗಿಲಿಕ್ಕೆ ಸಾಧ್ಯ. ಈ ರಾಸಾಯನಿಕ ಗೊಬ್ಬರ ಎಲ್ಲ ಬಂದ್ ಮಾಡಿ, ಒಂದು ಎರಡೆರಡು ಎಮ್ಮೆಗಳು ಸಾಕ್ರಿ ಮನೆಯಾಗ, ಎರಡೆರಡು ಹಸುಗಳು ಸಾಕ್ರಿ, ಅದಕ್ಕೂ ಎಲ್ಲ ಸಾಕಷ್ಟು ಸಾವಿರ ಯೋಜನೆಗಳಿದಾವೆ. ಪಶುಸಂಗೋಪಣೆ ಇಲಾಖೆಯಿಂದ ಸಾಕಷ್ಟು ಯೋಜನೆಗಳು ಅದನ್ನು ತೊಗೊಳ್ರಿ, ಸೆಗಣಿ ಗೊಬ್ಬರ ಹಾಕ್ರಿ, ಸಾಕಷ್ಟು ನಿಮ್ಮಲ್ಲಿ ಉತ್ಪನ್ನ ಬರ್ತೈತಿ. ಸಾಕಷ್ಟು ಅದ ಈ ಕಡೆ ಹೈನುಗಾರಿಕೆ ಉತ್ಪನ್ನ ಆಗ್ತೈತಿ, ಅಲ್ಲಿ ಸಾವಯವ ಕೃಷಿ ನಿಮ್ಮದು ಗೊಬ್ಬರ ಬೇಕಾದಷ್ಟು ಹೊಲ್ದಾಗ ಬಂದು ಬೀಳ್ತೈತ್ರಿ, ಇದಕ್ಕಿಂತ ಹೆಚ್ಚು ಏನು ಬೇಕು ರೈತರಿಗೆ ಹೇಳಿ ನೋಡು. ಆದರೆ ಈಗಿನ ರೈತರ ಮಕ್ಕಳು ಆ ಸೆಗಣಿ ಒಳಗೆ ಕೈ ಹಾಕೋದು ಬೇಡ, ಅದು ಮೇವು ತರಕ್ಕೆ ಹೋಗೋದು ಬೇಡ, ಮಳೆ ಬಂದರೆ ಹೊರಗೆ ಹೋಗೋದು ಬೇಡ, ಯಾಕೆ ಅವನು ಸ್ವಲ್ಪ ಅವ್ರಿಗೆ ತಂದೆ ತಾಯಿ ಬಡ ಕುಟುಂಬದ ಹುಟ್ಟಿದ ಅಂತೇಳಿ ಅವ್ನು ಶಾನೆ ಮಾಡೋಕೆ ಹೋಗ್ಯಾರ, ಶಾಲೆ ಕಲ್ಸಕ್ಕೆ ಬೇರೆ ಕಡೆ ಇಟ್ಟಾರ ಅವನು ಹಾಸ್ಟೆಲ್ದಾಗ, ಅವ್ನು ಶಾನ್ಯಾಗ ಬಂದಾನ. ಏನು ಯಾಕೆ ಹೋಗ್ಲಪ್ಪ, ನಾನು ಹಾಸ್ಟೆಲ್ದಾಗ ಇಟ್ಟು ಶಾನೆ ಮಾಡಿದ್ದೀನಿ, ನಾನು ಮಳೆ ಬಂದ ಹೊಲಕ್ಕೆ ಹೋಗಿಲ್ಲ ನೋಡು, ಕಾರ್ ಗಾಡಿ ಹೊಲಕ್ಕೆ ಹೋಗ್ತಿರ್ತಾರೆ, ನಾನು ಕಾರ್ ಗಾಡಿ ಕೂಡ ಹೋಗಿ ಬರ್ತೇನೆ, ಸೈಕಲ್ ತೊಗೊಂಡು ಹೋಗಾಮಿಲ್ಲ, ನಡ್ಕೋತ ಹೋಗಾಮಿಲ್ಲ. ಈ ರೀತಿ ಈ ಯುವಕರಲ್ಲಿ ಒಂಥರ ಭಾವನೆ ಬಂದಿತ್ತು, ಅದು ಬರಬಾರ್ದು. ಪ್ರತಿಯೊಬ್ಬ ಯುವಕರು ಅದು ಎಷ್ಟೋ ದೂರ ಹೊಲ ಇರಲಿ ನಡ್ಕೊತ ಹೋಗಬೇಕು, ನಡ್ಕೊತ ಹೊಲ್ದಾಗ ಕೆಲಸ ಮಾಡಿ ಬರುವಂಥ ಅದನ್ನು ಅವರು ರೂಢಿಸ್ಕೊಳ್ಬೇಕು. ಆವಾಗ ನಿಮ್ಮ ಶರೀರ ಗಟ್ಟಿಮುಟ್ಟಾಗಿ ಬೆಳೀತೈತಿ, ಹೊಲ್ದಾಗೂ ನೀವು ಏನು ಮಾಡ್ತೀರ ಅನ್ನೋದ್ರ ಕಷ್ಟದ ಫಲ ನಿಮ್ಗೆ ಗೊತ್ತಾಗ್ತೈತಿ. ಕಾರ್ ಗಾಡಿ ತೊಗೊಂಡು ಹೋಗಿ ಅಲ್ಲಿ ಹೊಲ್ದಾಗ ಸುಮ್ಮನೆ ರೋಡ್ ಮೇಲೆ ನಿಂತು ತೊಗೊಂಡು ಬರೋದು, ಅಲ್ಲಿ ಆಳುಗಳಿದಾವೆ ನೋಡಿದ್ರೆ, ಹೇ ಇದಾರಲ್ಲ ಮಾಡತ್ತಾರಲ್ಲಿ, ಅವ್ರು ಕುಂತ ಬರ್ತಾರೆ, 10,000 ರೂಪಾಯಿ ಬಿಲ್ ತೆಗಿತಾರೆ. ನೀವು ಹೊಲಕ್ಕೆ ಹೋಗೋದಿಲ್ರಿ, ಆಳುಗಳು ಹೊಲ್ದಾಗ ಕೂತು ಬರ್ತಾರು, ವಾರ ಕೆಟ್ಟ ತಪ್ಪ 10,000 20,000 ರೂಪಾಯಿ ಬಿಲ್ ಹತ್ತು, ಅಲ್ಲಿ ಉತ್ಪನ್ನರಿಲ್ಲ, ಇವನು ಅಲ್ಲಿ ಸಾಲ ಮಾಡಿ ಅವ್ರಿಗೆ ಪಗಾರ ಕೊಡ್ತಾನೆ, ಸಾಲ ಮಾಡಿ ಅಲ್ಲಿ ಲೇಬರಿಗೆ ಪಗಾರ ಕೊಡ್ತಾನೆ ರೀ, ಏನು ಮಾಡಲ್ರಿ, ಸಾಲ ಮಾಡೀನಿ, ಹೊಲ್ದಾಗ ಯಾರು ಬೆಳೆನ ಬರಲಿಲ್ಲ, ನಷ್ಟ ಆಯಿತು, ನನ್ನ ಮಗ ಆತ್ಮಹತ್ಯೆ ಮಾಡ್ಕೊಂಡ್ರಿ. ನಿನ್ನ ಮಗನ ಸರಿಯಾಗಿ ನೀನು ಹೊಲಕ್ಕೆ ಕಳಿಸ್ತಿದ್ರಿ, ದಿನನಿತ್ಯ ನೀವು ಹೊಲ್ದಾಗ ಕಳಿಸ್ತಿದ್ದಿ, ಸರಿಯಾಗಿ ಅದನ್ನು ನೀವು ಸಂಸ್ಕಾರ ಮಗಕ್ಕೆ ಕೊಟ್ರಿ ಅಂದರೆ ನೀವು ಯಾವುದು ನುಕ್ಸಾನ ಬರೋದಿಲ್ಲ, ನಿಮ್ಗೆ ಯಾವುದು ನಿಮ್ಗೆ ನಷ್ಟ ಆಗೋದಿಲ್ಲ. ಅದಕ್ಕೆ ರೈತರ ಮಕ್ಕಳ ಒಂದು ಏನು ಮಾಡಬೇಕಂದ್ರೆ, ರೈತರ ಮಕ್ಕಳನ್ನ ಹೊಲದ ಮಟ್ಟ ಓದು, ಅವ್ರಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ, ಈ ರೀತಿ ನೀವು ಲೇಬರ್ ಈ ರೀತಿ ನೀವು ದುಡಿಸ್ಕೊಡ್ರಿ, ಈ ರೀತಿ ಸಂಬಳ ಕೊಡ್ರಿ, 1 ರೂಪಾಯಿ ಹೆಚ್ಚು ಕೊಡ್ರಿ ದುಡಿದಿದ್ರೆ, ಬಟ್ ಒಳ್ಳೆ ರೀತಿಯಾಗಿ ಅವ್ರನ್ನ ನೀವು ದುಡಿಸ್ಕೊಡ್ರಿ. ಮತ್ತು ನೀವು ದಿನ ಮಾಲಕರು ಹೋಗಿ ಹೊಲ್ದಾಗ ಕೊಂಡ್ರಬೇಕು, ಹಬ್ಬ ಉಣಿಯವನು ನೀವೇ ತೋರಿಸ್ಕೊಂಬರ್ಬೇಕಂದ್ರೆ ಆಳಗ ಹೋಗಿ ನೀವೇ ತೋರಿಸ್ಕೊಂಬಾರ್ತಂದ್ರೆ ಆಗೋದಿಲ್ಲ. ಆ ಹೊಲ 4 ವರ್ಷ ಅವ್ನು ಮಾರಿಬಿಟ್ಟಿರ್ತಾನೆ, ಯಾಕೆ ಹೇಳ್ರಿ, ಅವ್ನು ದುಡ್ಡು ಇರೋಂಗಿಲ್ಲ, ಸಂಬಳ ಕೊಡೋಕೆ ಅವ್ರಿಗೆ ಪಗಾರ ಕೊಡೋಕೆ ದುಡ್ಡು ಇರೋಂಗಿಲ್ಲ, ಸಾಲ ಮಾಡಿರ್ತಾನೆ, ಅವಾಗ ಹೊಲ ಮಾರಿ ಸಾಲ ಹಿಡಿತಾನೆ. ಅದಕ್ಕೆ ಯಾವಾಗಲೂ ರೈತ ಸ್ವಾವಲಂಬಿಯಾಗಿ ಬದುಕಬೇಕು, ಮತ್ತು

0: ಅವಾಗಲೂ ಅವನಲ್ಲಿ ಆತ್ಮಸ್ಥೈರ್ಯ ಇರಬೇಕು. ರೈತದಲ್ಲಿ ಏನಿರ್ಬೇಕು ಆತ್ಮಸ್ಥೈರ್ಯ, ಅವನಲ್ಲಿ ಭಾಳ ಮಹತ್ವದು. ನನಗೆ ಏನೋ ನುಕ್ಸಾನ ಅನಿಸ್ತೈತಿ, ಇದನ್ನು ನಮ್ಮ ಮತ್ತೆ ಡಬಲನ್ನು ತೆಗಿತೆ ಅನ್ನೋದು ಅವನಲ್ಲಿ ಆತ್ಮಸ್ಥೈರ್ಯ, ಅವನಲ್ಲಿ ಆತ್ಮಶಕ್ತಿ ಬೆಳಿಬೇಕು. ಅವನಲ್ಲಿ ನುಕ್ಸಾನ ಆಗಿತ್ತು ಅಂತ ಅವನು ತಲೆಗೆಂದು ಬರಬಾರ್ದು. ನಿಜವಾದ ರೈತ, ಪ್ರಗತಿಪರ ರೈತ, ಅವನು ಸಾಲ ಮಾಡಿ ಹೊಲ್ದಾಗ ಜರ ಅದನ್ನು ಉಪಯೋಗ ಸರಿಯಾಗಿ ಮಾಡ್ಕೊಂಡಿದ್ದಂದ್ರೆ ಅವ್ನು ಯಾವ ಸಾಲಗಾರಾಗಿಲ್ಲ. ಅವ್ನು ಡಬಲ್ ಉತ್ಪನ್ನ ತೆಗೆದ ತೆಗಿತಾನೆ. ಖಚಿತ ನಾನು ಜೀರೋದಿಂದ ಕರೋಡಪತಿ ಆಗೇನು ರೀ? ಜೀರೋದಿಂದ ಕರೋಡಪತಿ ಆಗೇನು? ನಾನು ಸತ್ಯ ಹೇಳ್ತೇನೆ, ಇವತ್ತು ಈ ಭೂಮಿ ತಾಯಿ ಮೇಲೆ ನಾನು ಇಲ್ಲಿತ್ತು ರೀ. ಇವತ್ತು 60 ಎಕರೆ ಜಮೀನು ಮಾಡೋಕೆ ತೊಗೊಂಡೇನು ನಾನು. ಜೀರೋದಿದ್ರಿ, ನನಗೆ ಒಂದು ಟೈಮಲ್ಲಿ ನನಗೆ ಒಂದು ಬಟ್ಟೆ ಇನ್ನೊಂದು ಬದಲಾಯಿಸಬೇಕಂದ್ರೆ ನನ್ನ ಬಟ್ಟೆ ತೊಂದರೆ ಇತ್ತು. ಚಿಕ್ಕ ವಯಸ್ಸಿನ ಶಾಲೆ ಕಲಿಬೇಕಂದ್ರೆ ಭಾಳ ತೊಂದರೆ ಇತ್ತು. ನಮ್ಮ ಊರಾಗ ನನ್ನ ಬಗ್ಗೆ ಇತಿಹಾಸ ಕೇಳಿ ಹೇಳ್ತಾರೆ ನಿಮಗೆ. ಒಂದು ಜೋಡು ಬಟ್ಟೆ ಸ್ಕೂಲ್ ಹೋಗುವ, ಇನ್ನೊಂದು ಜೋಡು ಡ್ರೆಸ್ ಹಾಕೋಬೇಕಂದ್ರೆ ನನಗೆ ಬಟ್ಟೆ ಸಿಗ್ತಿರಲಿಲ್ಲ. ಅಷ್ಟು ನನ್ನ ಬಡ ಕುಟುಂಬದಲ್ಲಿ ಬಡ ರೈತನ ಮಗನೇ ಹುಟ್ಟಿದ್ದು. ಇವತ್ತು ನನ್ನ ಸ್ವಂತ ಕಷ್ಟಪಟ್ಟು ದುಡಿದು ಇವತ್ತು ನಾನು ಜಮೀನು ತೊಗೊಂಡೇನು ಊರಾಗ ರೀ, ಸ್ಕೂಲ್ ಮಾಡಿದ್ದೇನೆ ರೀ, ಎಲ್ಲ ಸ್ವಂತ ಗಳಿಕೆ ಒಳಗೆ ಮಾಡ್ಯಾನ. ಇವತ್ತು ಇಂಥವು ಯಾರು ಭೂಮಿಗಳು ಇಂಥವು ಯಾರು ಹಾಳಾಗ್ತಿದ್ರೆ ಅವ್ರು ದಂಡೆ ಬರ್ತೇನೆ ರೀ. ಮತ್ತು ಯಾಕೆ ಇಲ್ಲಿ ಭಾಳ ಕಸ ಆತೈತಿ, ಯಾಕೆ ನೀವು ಯಾರಿಗೆ ಹಚ್ಚಿದ್ರಿ, ಯಾಕೆ ಮಾಡತ್ತಿಲ್ಲ ಸರಿಯಾಗಿ ಅಂದಾಗ, ಏನು ರೀ ಯಾರಿಗೂ ಸರಿಯಾಗಿ ಮಾಡತ್ತಿಲ್ಲ, ನಾ ಮಾಡ್ತೇನೆ ಕೊಡ್ರಿ, ನಾ ಮಾಡ್ತೇನೆ ಅದನ್ನು ಭೂಮಿ ನನಗೆ ಕೊಡ್ರಿ, ನನಗೆ ಒಪ್ಸರಿ. ಏನು ನಿಮ್ಗೆ ವರ್ಷ ಕೊಡೋದು ಹೇಳ್ರಿ, ನಾ ಕೊಡ್ತೇನೆ ನನ್ನ ಭೂಮಿ ಒಪ್ಸರಿ. ಈಗ ನೋಡ್ರಿ, ಈಗ ಒಂದು 15 ದಿವಸ ತನಕ ಕೈಯಾಗ ತೊಗೊಂಡೇನೆ ರೀ. ಆ ಕಡೆ ಎಲ್ಲ ನೀವು ಒಂದು ಪೇರಲ್ ತೋಟಲ್ಲಿ ಇಲ್ಲಿ ನೋಡ್ಕೊತ ಬಂದು ಎಲ್ಲ ಹಿಂಗೆಲ್ಲ ಆ ಕಡೆ ಎಲ್ಲ ಹೋಗಿ ನೋಡ್ರೆ 500 ಹಚ್ಚೇವ್ರಿ ಬಟರ್ಫ್ರೂಟ್ಸ್, ಇಲ್ಲಿ ಆ್ಯಪಲ್ ಇದು ಹಚ್ಚೇವ್ರಿ, ಎಲ್ಲ ನೆಲ ಇದು ಮಾಡ್ಕೊಂಡಿಲ್ಲ, ಪೂರ ಎಲ್ಲ ಸ್ವಚ್ಛತೆ ಮಾಡತ್ತೇನೆ. ಡೈಲಿ 30 ಲೇಬರ್ಸ್ ಅದಾರೆ, ಬೆಳಿಗ್ಗೆ 8 ಗಂಟೆಗೆ ಬಂದ್ರೆ ಸಂಜೆ 6 ಗಂಟೆಗೆ ಹೋಗ್ತೇನೆ ರೀ. ಲೇಬರ್ದನ್ನು ನಿಂತು ಕೆಲಸ ತೊಗೋತೇನೆ. ಕೇಳಿ ಯಾರು ಇಲ್ಲ ಲೇಬರ್ಸ್ ಅದಾರೆ ಕೇಳ್ಬೇಕಾದ್ರೆ, ನಾ ಮನೆ ಕೂತ ಲೇಬರ್ ಹಚ್ಚಂಗಿಲ್ಲ. ಬೆಳಿಗ್ಗೆ 8 ಗಂಟೆಗೆ ಬರ್ತೇನೆ ರೀ, ಊಟ ತೊಗೊಂಡು ಬರ್ತೇನೆ ರೀ, ಅವರು ಊಟಕ್ಕೆ ಬಿಟ್ಟಾಗ ನಾನು ಊಟ ಮಾಡ್ತೇನೆ ರೀ, ಅವ್ರ ಜೊತೆ ಕೂತ್ಕೊಂಡು ನಾನು ಇದು ಮಾಡಿ ಇದು ಮಾಡಿ ಕುಂತು ಕೆಲಸ ತೊಗೋದನ್ನು ಸಾಯಂಕಾಲ ಅವ್ರು ಬಿಟ್ಟಾಗ ನಾನು ಮನೆಗೆ ಹೋಗ್ತೇನೆ. ಇದು ದುಡಿಸ್ಕೊಳ್ಬೇಕು, ನಾವು ಸರಿಯಾಗಿ ಕೆಲಸ ಮಾಡ್ಕೊಳ್ಬೇಕು. ಎಷ್ಟೋ ಜನ ಮಾಲೀಕರು ಸರಿಯಾಗಿ ಕೆಲಸ ತೊಗೊಳ್ತಾ ಇಲ್ಲ, ಲೇಬರ್ ಮೇಲೆ ಬಿಟ್ಟರೆ ಆಗಲ್ಲ. ನಾವು ನೋಡ್ರಿ, ಅವ್ರಿಗೆ ನಾವು ಹೇಳ್ಬೇಕು. ಈಗ ನಾವು ಮನೆ ಕೂತ್ ಹೇಳಿದ್ರು ಏನು ಮಾಡೋರು ಬಂದಿಲ್ಲಿ, ಅವ್ರು ಏನು ತಿಳಿತಿತ್ತು ಅದು ಮಾಡಿ ಹೋಗ್ಬಿಡ್ತಾರೆ ಅಷ್ಟೇ. ನಮ್ಗೆ ಏನು ಮಾಡ್ಬೇಕಾಗಿತ್ತು ಅದು ಮಾಡಲ್ಲ, ಅವ್ರಿಗೆ ತಿಳಿದು ಅವ್ರು ಮಾಡ್ತಾರೆ. ನೆಕ್ಸ್ಟ್ ಡೇ ಬಂದಾಗ ನಾವು ಹೇಗೆ ಇದನ್ನ ಯಾಕೆ ಮಾಡ್ರಿ, ಅದು ಮಾಡಬೇಕಾಗಿತ್ತು ಅಂದರೆ ಅವ್ರಿಗೆ ನಾವು ಸರಿಯಾಗಿ ಮಾರ್ಗದರ್ಶನ ಮಾಡಲಿಲ್ಲ. ಅವ್ರು ತಪ್ಪಲ್ಲ, ಅದು ತಪ್ಪು ನಮ್ಮದು. ಅದಕ್ಕೆ ಪ್ರತಿದಿನ ಪ್ರತಿಯೊಬ್ಬ ಮಾಲೀಕ ತನ್ನ ಗದ್ದೆ ಒಳಗೆ ತನ್ನ ಭೂಮಿ ಒಳಗೆ ಹೋಗಿ ರೈತರ ಕಂತ ಅವ್ರಿಗೆ ಸರಿಯಾಗಿ ಕೆಲಸ ತೊಗೊಂಡಾದ್ರೆ ಯಾವ ರೈತನಿಗೂ ಯಾವ ಮಾಲಕನಿಗೂ ನಷ್ಟ ಆಗೋದಿಲ್ಲ. ಸ್ವತಃ ಹೋಗ್ಬೇಕು, ಸ್ವತಃ ಪ್ರಾಕ್ಟಿಕಲ್ ನಾವು ನೋಡ್ಬೇಕು. 100 ಎಕರೆ ಜಮೀನು ಇಟ್ಕೊಂಡು ನಾವು ದಿಲ್ಲಿ ಒಳಗಿದ್ದೇನೆ ಬೆಂಗಳೂರದಾಗಿದ್ದೇನೆ ಅಂತಂದ್ರೆ ಆಗೋದಿಲ್ಲ, ಆಗೋದಿಲ್ಲ ರೀ. ಪ್ರತಿಯೊಬ್ಬ ಮಾಲಕ ಎಷ್ಟೇ 1 ಎಕರೆ ಇರಲಿ, 100 ಎಕರೆ ಇರಲಿ, 1000 ಎಕರೆ ಇರಲಿ, ಆ ಮಾಲೀಕ ತನಗೆ ಭೂಮಿ ಒಳಗೆ ಹೋಗಿ ಯಾವ ರೀತಿ ಲೇಬರ್ಗೆ ಏನೇನು ಕೆಲಸ ಮಾಡಬೇಕು, ಏನೇನು ಕೆಲಸ ಸರಿಯಾಗಿ ನಾವು ತೊಗೊಂಡ್ವಿ ಅಂದರೆ ಯಾವ ರೈತರಿಗೂ ನಷ್ಟ ಆಗಂಗಿಲ್ಲ, 100% ಅವ್ನು ಕರೋಡಪತಿನೇ.
1: ಸರ್, ನೀವು ಹೇಳಿದ್ರಿ ತಾವು ಜೀರೋದಿಂದ ಬಂದು ಇವಾಗ ಕೃಷಿ ಭೂಮಿಯನ್ನು ಕೊಂಡ್ಕೊಂಡು ಕೃಷಿ ಮಾಡಿಸ್ತಾ ಇದ್ದೀರಾ, ಇದಕ್ಕೆಲ್ಲ ಪ್ರೇರಣೆ ಯಾರು?
0: ನಮ್ಮ ತಂದೆ ತಾಯಿ. ಯಾಕಂದ್ರೆ ನಾನು ಸ್ಕೂಲ್ ಹೋಗುವಾಗ ರವಿವಾರ ದಿನ ಮುಂಜಾನೆ ನನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ರು, ಪ್ರೈಮರಿ ಸೆಕ್ಷನ್ದಿಂದ 7ನೇತೆಯಿಂದ ರವಿವಾರ ದಿನ. ಯಾಕೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ನಡಿ ನಮ್ಮ ಜೊತೆ, ನಂದು ಊಟ ಕಟ್ಕೊಂಡು ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ರು. ನಾನು ಭಾನುವಾರ ದಿವಸ ನಾನು ಅವ್ರ ಜೊತೆ ಕಸ ತೆಗೆದು ಅದೆಲ್ಲ ನಾ ಏನು ನೋಡ್ಕೊಂಡಿಲ್ಲ. ಅದೇ ನನಗೆ ಅವರೇ ನನ್ನ ತಂದೆ ತಾಯಿ. ನನಗೆ ಈಗಿನ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂದ್ರೆ ಅವ್ನು ಒಳ್ಳೆ ಶಿಕ್ಷಣ ಕೊಡಬೇಕು, ಅವ್ನು ಕ್ವಾಲಿಟಿ ಮಾಡಬೇಕು ಅಂತಾರೆ. ಬಟ್ ಆ ಭೂಮಿಗೆ ತರೋದಿಲ್ಲ, ಶಿಕ್ಷಣ ಕಲೀಲಿ, ನೀವು ಕಲಿಸ್ರಿ, ಎಷ್ಟಾದರೂ ಕಲಿಸ್ರಿ, ಬೇಡ ನಂಗಿಲ್ಲ. ಆದರೆ ಆ ಸಂಸ್ಕಾರ, ಆ ಭೂಮಿ ತಾಯಿ ಮೇಲೆ ಯಾವ ರೀತಿ ದುಡಿಬೇಕು, ಹೆಂಗೆ ನಾವು ಅನ್ನೋದು, ಆ ಸಂಸ್ಕಾರ ನಾವು ಮಕ್ಕಳಿಗೆ ಕೊಡಬೇಕು. ಶಿಕ್ಷಣ ಬೇಕು, ಶಿಕ್ಷಣ ಇಲ್ಲದೆ ಯಾರು ಏನು ಮಾಡಲಿಕ್ಕಾಗಲ್ಲ. ಶಿಕ್ಷಣ ಮೊದಲು, ಸಂಸ್ಕಾರ ಮುಗಿ. ಯಾವುದೇ ಕೃಷಿ ಒಳಗೆ ನಾವು ಯಾವ ರೀತಿ ಬೆಳೆ ಬೆಳಿಬೇಕು, ಏನೇನು ಮಾಡಬೇಕು ಅನ್ನೋ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡಬೇಕು, ಹೊಸ ಹೊಸ ಮಾಹಿತಿಗಳು. ಹೊಸ ಹೊಸ ತಂತ್ರದ ಬಗ್ಗೆ ನಾವು ಮಾಹಿತಿ ಕೊಡಲಿಲ್ಲ ಅಂದರೆ ಮಕ್ಕಳು ಆಮೇಲೆ ಬೇರೆ ಹಾದಿ ಹಿಡಿತಾರೆ. ಹೌದು, ಹಿಡಿಯತ್ತಾರೆ ನೋಡಿದ್ರಿ. ಈಗೆಲ್ಲ ಏನು ಪರಿಸ್ಥಿತಿ ಬಂದಾವ ಅಂದರೆ ಹೊಲಗಳು ಗದ್ದೆಗಳು ಇದಾವೆ ರೀ, ಅಲ್ಲೆಲ್ಲ ಕಸಗಳು ಬಿದ್ದು ಬೆಳೆದು ಬಿಟ್ಟಾವೆ. ಯಾಕಂದರೆ ಅಲ್ಲಿ ಯಾರು ಅದ್ರ ಬಗ್ಗೆ ನೋಡೋರೇ ಇಲ್ಲ. ಅಲ್ಲರೆ ಸಾಲ ಇರ್ತಿದ್ದು ಬ್ಯಾಂಕ್ದಾಗ 10 ಲಕ್ಷ ಸಾಲ ಇದೆ, 10 ಎಕರೆ ಭೂಮಿ ಐತಿ, ಹೊಲ್ದಾಗ ಒಂದು ಬೆಳೆ ಇಲ್ಲ, ವರ್ಷಕ್ಕೆ ಒಂದು ಚೀಲ ಕಾಳು ಬರೋದಿಲ್ಲ, 10 ಲಕ್ಷ ಸಾಲ ಹೆಂಗೆ ಇವರು ಇದು ಮಾಡ್ತಾರೆ? ಬೇರೆ ಉದ್ಯೋಗ ಏನಿಲ್ಲ, 10 ಲಕ್ಷ ರೂಪಾಯಿ ಸಾಲ ಹೆಂಗೆ ಹರಿತೀರಿ ನೀವು? ಅವ್ರು ಒಂದಿನ ಹೊಲ ಕಡೆ ಬರೋದಿಲ್ಲ, ಹೆಂಗೆ ತೀರಿಸ್ತೀರಿ? ಕೊನೆಗೆ ಅದು ಹಾಗೆ ಬಡ್ಡಿ ಹಾಕೋದು ಹೇಳ್ತದೆ, 10-20 ಆಗ್ತಿದ್ದು, 20-30 ಆಗ್ತಿದ್ದು, ಕೊನೆಗೆ ಮಾನಸಿಕತೆ ಮಾಡಿಕೊಂಡು ರೈತ ಆತ್ಮಹತ್ಯೆ ಮಾಡ್ಕೊಂಡ ಪರಿಸ್ಥಿತಿಗಳು ಬಂದವು ನೋಡತ್ತೇವೆ ನಾವೆಲ್ಲ. ಈಗ ಅದಕ್ಕೆ ರೈತನಲ್ಲಿ ಯಾವಾಗಲೂ ಆತ್ಮಸ್ಥೈರ್ಯ ಇರಬೇಕು, ಮಾಡ್ಯಾನನ್ನು ಛಲ ಇರಬೇಕು. ಅವನು ಪ್ರತ್ಯಕ್ಷ ಫಿಸಿಕಲಾಗಿ ಅವನು ದುಡಿಬೇಕು, ಪ್ರತಿಯೊಬ್ಬರು ದುಡಿಬೇಕು. ಯಾರಿಗೂ ರೈತಗೆ ನಷ್ಟ ಇಲ್ಲ, ಪ್ರತಿಯೊಬ್ಬರು ಕರೋಡಪತಿನ. ರೈತ ಬಡವಲ್ಲ, ರೈತನ ಅಷ್ಟು ಶ್ರೀಮಂತ ಯಾರೂ ಇಲ್ಲ. ಇವತ್ತು 1 ಲಕ್ಷ ರೂಪಾಯಿ ತಿಂಗಳ ಸಂಬಳ ತೊಗೊಂಡು ಅವನು ಬಡವ ಇಲ್ಲರಿ. ಇವತ್ತು ಅವ 1 ಲಕ್ಷ ತೊಗೊಂಡ್ರೆ ಅವ್ನು ತಿಂಗಳು ಸಂತೆ ತುಂಬ್ತಾನೆ. ಕೇಳ್ರಿ, ಅವ್ನು 1 ತಿಂಗಳು 1 ಸಂತೆ ತುಂಬ್ತಾನ, ಅವ್ನು ಮುಗಿತಾವನ್ ರೀ, ಅದು ತಿನ್ಕೋತ ಕುಂತಾನೆ. ಇಲ್ಲಿ ಹಂಗಲ್ಲ, ರೈತಂದ ಪ್ರತಿನಿತ್ಯ ಅಲ್ಲಿ ಭಾಜಿಪಾಲ ಬರ್ತಿದ್ದೆ ಅವನಲ್ಲಿ. ಪ್ರತಿನಿತ್ಯ ಅವ್ನು ದುಡ್ದಂದ್ರೆ ಪ್ರತಿನಿತ್ಯ ಅವನಲ್ಲಿ ಉತ್ಪನ್ನ ಬರ್ತಿತ್ತು ಭೂಮಿ ಒಳಗೆ. ಇವಂಗ ನೌಕರಸ್ಥ ತಿಂಗಳು ಒಂದು ಬರ್ತೈತಿ ಸಂಬಳ. ಇಲ್ಲಿ ರೈತಗೆ ಹಂಗಲ್ಲ, ಪ್ರತಿನಿತ್ಯ ಉತ್ಪನ್ನ, ಪ್ರತಿನಿತ್ಯ ಉತ್ಪನ್ನ ಐತೆ ರೈತಗೆ. ಆಯ್ತು, ಅವ್ನು ಹೆಂಗೆ ಸಾಲಗಾರತಾನೆ, ಅವ್ನು ಹೆಂಗೆ ನಷ್ಟ ಆಗ್ತೈತಿ, ಅವ್ನು ದುಡಿಯಂಗಿಲ್ಲ. ಅದಕ್ಕೆ ನಾನು ರೈತರಿಗೆ ಒಂದು ಸಂದೇಶ ಏನು ಕೊಡ್ತೇನೆಂದರೆ, ಪ್ರತಿಯೊಬ್ಬ ರೈತರು ಭೂಮಿ ಮೇಲೆ ಬಂದು ದುಡಿಬೇಕು, ಚೆನ್ನಾಗಿ ಪರಿಶ್ರಮ ಪಡಬೇಕು, ಅದರ ಲಾಭ ತಗೊಳ್ಬೇಕಂತ ನನ್ನ ಒಂದು ವಿನಂತಿ ಇದೆ.
1: ಇಷ್ಟೆಲ್ಲ ಮಾಹಿತಿ ನೀಡಿದ್ರಿ, ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ.

0: ಇದುವರೆಗೂ ಕೇಳಿದ್ರೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಗವಾಡ ತಾಲೂಕಿನ ಜೋಗುಳ ಗ್ರಾಮದ ಪ್ರಗತಿಪರ ರೈತರು ಹಾಗೂ ಭಾರತೀಯ ಕೃಷಿಕ ಸಮಾಜದ ಕಾರ್ಯಾಧ್ಯಕ್ಷರಾದ ಶ್ರೀ ಗುರುಗೌಡ ಮಲಗೌಡ ಪಾಟೀಲ್ ಅವರು ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777